ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.
0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಬರೋಡುಯಕ
1: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ
2: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು ಸಂಸ್ಕೃತಿಗಳ ನೆಲೆಬೀಡು ನಮ್ಮಲ್ಲಿ ಯಕ್ಷಗಾನ ಭೂತಕೋಲ ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ ಇದು ತಾಸೆಯ ಸದ್ದು ನಾದಸ್ವರದ ಕಂಪು ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು ಇದು ಗ್ರಾಮೀಣ ಸಂಸ್ಕೃತಿ ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ ಕಾಲುಗಳು ಕುಣಿಯುತ್ತದೆ ಹೃದಯ ಸಂಭ್ರಮಿಸುತ್ತದೆ ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ

0: ರೇಡಿಯೋ ನಿನಾದನ್ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವ್ದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನಿಲ್ಲ, ಅದಾಗದೇ ಇದ್ರೂ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಈ ಪ್ರಾಣಿಗಳೆಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳಿಗೆ ಗೊತ್ತಾಗ್ತದ? ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು, ಇದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕಾಗ್ತದೆ?
3: ಆಗತ್ತೆ ಕಣ್ರಿ, ನಿಯಮಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ, ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆ

0: ಕ್ಯಾರೆಟ್, ಕುಚ್ಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನು ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
1: ಸರಿ ಸರಿ ಸರಿ. ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಅಂತೆ, ಅದು ಹೇಗೆ?
2: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
3: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
4: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
5: ನಮ್ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
0: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ, ಇಂದಿನ ಉರಿಸುವಿಕೆ, ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು, ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈ ಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು. ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
1: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
6: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್ ಹಾಗೆ ನಾನು ಮೇಘ. ರೇಡಿಯೋ ನಿನ್ನದ ಕೇಳುಗರಿಗೆ ಧನ್ಯವಾದಗಳು.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಎಐ ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ, ಒಂದು ಸಂವಾದ ಕಾರ್ಯಕ್ರಮ ನಡೆಸಿಕೊಡುವವರು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆಯಾಗಿರುವ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ ಪಿಜೆ ಅವರು.
3: ಪ್ರಿಯ ಶ್ರೋತೃಗಳೇ, ನಾನು ಡಾಕ್ಟರ್ ಶೋಭಾ ಪಿಜೆ, ಎಸ್ಡಿಎಂಐಟಿಯ ಗಣಿತ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ 14 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಡಿಸೆಂಬರ್ 22 ಭಾರತದ ಮಹಾನ್ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂನವರ ಜನ್ಮದಿನವಾಗಿತ್ತು. ಈ ದಿನವನ್ನು ನಾವು ಹೆಮ್ಮೆಯಿಂದ ರಾಷ್ಟ್ರೀಯ ಗಣಿತ ದಿನವಾಗಿ ನಮ್ಮ ಎಸ್ಡಿಎಂಐಟಿಯಲ್ಲಿ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ಗಣಿತ ಎಂದರೆ ಕೇವಲ ಸಂಖ್ಯೆಗಳ ಆಟವೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಗಣಿತದ ಪಾತ್ರ ಏನು? ಎಐ ಬಂದ ಮೇಲೆ ಗಣಿತಜ್ಞರ ಅಗತ್ಯ ಎಷ್ಟರ ಮಟ್ಟಿಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಇಂದಿನ ನಮ್ಮ ವಿಶೇಷ ರೇಡಿಯೋ ಸಂಭಾಷಣೆಯಲ್ಲಿ

0: ನಮ್ಮೊಂದಿಗೆ ಇದ್ದಾರೆ. ನನ್ನ ಸಹೋದ್ಯೋಗಿ SDM ಇಂಜಿನಿಯರಿಂಗ್ ಕಾಲೇಜ್ನ ಗಣಿತ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
1: ಧನ್ಯವಾದಗಳು ಮೇಡಮ್. ರಾಮಾನುಜರ ಜನ್ಮದಿನದಂದು ಗಣಿತದ ಭವಿಷ್ಯದ ಬಗ್ಗೆ ಮಾತನಾಡೋದು ನನಗೆ ವಿಶೇಷ ಸಂತೋಷ ಮತ್ತು ಗೌರವ.
0: ಮೇಡಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು? ಇಂದಿನ ವಿದ್ಯಾರ್ಥಿಗಳು AI ಎಲ್ಲವನ್ನೂ ಮಾಡುತ್ತದೆ, ಹಾಗಾದರೆ ಗಣಿತ ಓದಬೇಕೇ ಎಂದು ಕೇಳುತ್ತಾರೆ. ಗಣಿತ ಇನ್ನೂ ಅಗತ್ಯವೇ?
1: AI ಅಂದ್ರೆ ಕೃತಕ ಬುದ್ಧಿಮತ್ತೆ. ಮಾನವನಂತೆ ಕಲಿಯಲು, ವಿಶ್ಲೇಷಿಸಲು, ನಿರ್ಧಾರ ಕೈಗೊಳ್ಳಲು ಯಂತ್ರಗಳಿಗೆ ಅಂದ್ರೆ ಕಂಪ್ಯೂಟರ್ಗಳಿಗೆ ಸಾಮರ್ಥ್ಯ ನೀಡುವ ತಂತ್ರಜ್ಞಾನ. ಇನ್ನು AI ಬಂದ ಮೇಲೆ ಗಣಿತ ಓದಬೇಕೇ ಅನ್ನೋದು ಇದೊಂದು ಬಹಳ ಸಾಮಾನ್ಯ ಆದರೆ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆ ಕೇವಲ ಅಕಾಡೆಮಿಕ್ ಕುತೂಹಲವೊಂದೇ ಅಲ್ಲ, ಇದು ಭವಿಷ್ಯದ ಶಿಕ್ಷಣ, ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಇದು ಮಾರ್ಗಸೂಚಿ. ಗಣಿತವನ್ನ ಬಹಳ ಕಾಲದಿಂದ ವಿಜ್ಞಾನಿಗಳ ತಾಯಿ ಅಂದ್ರೆ ಕ್ವೀನ್ ಆಫ್ ಸೈನ್ಸ್ ಅಂತಲೇ ಕರೀತಾರೆ. ಭೌತಶಾಸ್ತ್ರ, ಎಂಜಿನಿಯರಿಂಗ್, ವೈದ್ಯಕೀಯ, ಅರ್ಥಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ ಇವೆಲ್ಲವೂ ಗಣಿತದ ಮೇಲೆ ನಿಂತಿವೆ. ಹಾಗಾಗಿಯೇ ಇಟಲಿಯ ವಿಜ್ಞಾನಿ ಗೆಲಿಲಿಯೋ ಹೇಳಿರೋದು ಗಣಿತ ಪ್ರಕೃತಿಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವ ಭಾಷೆ ಅಂತ. ಗಣಿತ ಇಲ್ಲದೆ ವೈಜ್ಞಾನಿಕ ನಿಯಮಗಳನ್ನು ಮಾದರಿಗೊಳಿಸಲು ಸಾಧ್ಯವೇ ಇಲ್ಲ. ಗಣಿತ ಕೇವಲ ಲೆಕ್ಕಾಚಾರ ಅಲ್ಲ, ಅದೊಂದು ತಾರ್ಕಿಕ ಚಿಂತನೆಯ ಶಿಸ್ತುಬದ್ಧ ಅಳವಡಿಕೆ.
0: ಹಾಗಾದರೆ ಮೇಡಮ್, AI ಯಾವುದೋ ಮಾಯಾಜಾಲ ಅಂದರೆ ಮ್ಯಾಜಿಕ್ ಬಾಕ್ಸ್?
1: ಇಲ್ಲ ಇಲ್ಲ, AI ಮಾಯಾಜಾಲವಂತೂ ಖಂಡಿತ ಅಲ್ಲ, ಅದು ಗಣಿತದ ಶಿಸ್ತಿನ ಅನ್ವಯ. ಯಂತ್ರಗಳು ಸ್ವತಃ ಯೋಚಿಸೋದಿಲ್ಲ, ಅವು ಗಣಿತೀಯ ನಿಯಮಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. AI ಸಂಪೂರ್ಣವಾಗಿ ಗಣಿತದ ವಿವಿಧ ಶಾಖೆಗಳ ಮೇಲೆ ಅವಲಂಬಿತ. ರೇಖೀಯ ಬೀಜಗಣಿತ, ಮ್ಯಾಟ್ರಿಕ್ಸ್, ವೆಕ್ಟರ್ಗಳು ನ್ಯೂರಲ್ ನೆಟ್ವರ್ಕ್ಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳಲಾದರೆ, ಸಂಭಾವ್ಯತೆ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರೊಬ್ಯಾಬಿಲಿಟಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಿಯಮಗಳು ಸಹಾಯ ಮಾಡುತ್ತವೆ. ಕ್ಯಾಲ್ಕುಲಸ್ ಆಪ್ಟಿಮೈಸೇಷನ್ ಮೂಲಕ ಯಂತ್ರಗಳಿಗೆ ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡುತ್ತವೆ. ವಿಭಜಿತ ಗಣಿತ ಅಂದ್ರೆ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್, ಅಲ್ಗಾರಿಥಮ್ ಅಭಿವೃದ್ಧಿ, ಗ್ರಾಫ್ ಥಿಯರಿ, ಕ್ರಿಪ್ಟೋಗ್ರಫಿಯಲ್ಲಿ ಉಪಯೋಗ. ಹೀಗೆ AI ಪ್ರಗತಿ ಅಂದರೆ ಅದೊಂದು ಗಣಿತದ ಪ್ರಗತಿಯೇ ಸರಿ. ಹೊಸ ಗಣಿತೀಯ ವಿಧಾನಗಳು ಅಭಿವೃದ್ಧಿಯಾದಂತೆ AI ಕೂಡ ಶಕ್ತಿಶಾಲಿ ಆಗ್ತದೆ. ಆದ್ದರಿಂದ ಗಣಿತ ಸಂಶೋಧನೆಯ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ.
0: ಶ್ರೀನಿವಾಸ ರಾಮಾನುಜನರು ಇಂದು ಬದುಕಿದ್ದರೆ AI ಯುಗದಲ್ಲಿ ಅವರ ಪಾತ್ರ ಹೇಗಿರುತ್ತಿತ್ತೆಂದು ನೀವು ಯೋಚಿಸಿದಿರಾ ಮೇಡಮ್?
1: ಖಂಡಿತ ಯೋಚಿಸ್ತೇನೆ. ರಾಮಾನುಜರ ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿಗಳು, ಮಾಡ್ಯುಲರ್ ಫಂಕ್ಷನ್ಗಳು, ಇಂದು ಕ್ರಿಪ್ಟೋಗ್ರಫಿ, ಡಾಟಾ ಭದ್ರತೆ ಮತ್ತು ಅಲ್ಗಾರಿದಮ್ಗಳಿಗೆ ಅತ್ಯಂತ ಉಪಯುಕ್ತ. ಅವರು ನಮಗೆ ಕಲಿಸಿದ ಪಾಠ ಆಳವಾದ ಶುದ್ಧ ಗಣಿತ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶುದ್ಧ ಗಣಿತದ ಮೌಲ್ಯ ಕಾಲದೊಂದಿಗೆ ಇನ್ನಷ್ಟು ಬೆಳೆಯುತ್ತದೆ. ರಾಮಾನುಜರ ಕೆಲಸಗಳು ಅನ್ವಯಿಕತೆಗಿಂತ ಅಂದರೆ ಎಪ್ಲೈಗಿಂತ ಮೊದಲಿನ ಚಿಂತನೆಯ ಆಳವನ್ನ ತೋರಿಸ್ತವೆ. AI ಯುಗದಲ್ಲಿ ಅವರ ಅಂತರ್ದೃಷ್ಟಿಯ ಮಹತ್ವ ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ.
0: ಈಗ ನಾವು ಡೇಟಾ ಚಾಲಿತ ಸಮಾಜದಲ್ಲಿ ಬದುಕುತ್ತಿದ್ದೇವೆ, ಹಾಗಾದರೆ ಅಲ್ಲಿ ಗಣಿತದ ಪಾತ್ರ ಏನು ಮೇಡಮ್?
1: ಗಣಿತ ಇಲ್ಲದೆ ಡೇಟಾ ಜ್ಞಾನ ಆಗುವುದಿಲ್ಲ. ಡೇಟಾ ಅಂದರೆ ಕಚ್ಚಾ ವಸ್ತು, ಅದನ್ನು ಜ್ಞಾನವನ್ನಾಗಿಸುವುದು ಗಣಿತ. ವೈದ್ಯಕೀಯ ನಿರ್ಣಯ, ಹವಾಮಾನ ಮುನ್ಸೂಚನೆ, ಹಣಕಾಸು ಮಾರುಕಟ್ಟೆ ಎಲ್ಲೆಡೆ ಗಣಿತೀಯ ಮಾದರಿಗಳೇ ಆಧಾರ, ಹಾಗೂ ಎಲ್ಲವೂ ಗಣಿತೀಯ ಮಾದರಿಗಳ ಫಲ. ಹಾಗಾಗಿ ಡಾಟಾದಲ್ಲಿರುವ ಮಾದರಿಗಳನ್ನು ಗುರುತಿಸಲು ಗಣಿತ ಅನಿವಾರ್ಯ. AI ವ್ಯವಸ್ಥೆಗಳು ಈ ಮಾದರಿಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತವೆ.
0: ಅಂದ್ರೆ AI ಬಂದ ಮೇಲೆ ಗಣಿತಜ್ಞರ ಕೆಲಸ ಕಳೆದು ಹೋಗುತ್ತದೆಯೇ?
1: ಖಂಡಿತ ಇಲ್ಲ. AI ವೇಗದ ಲೆಕ್ಕಾಚಾರ ಮಾಡುತ್ತದೆಯೇ ಹೊರತು ಹೊಸ ಪ್ರಶ್ನೆಗಳನ್ನು ಕೇಳೋದು, ಹೊಸ ಸೃಜನಶೀಲ ಚಿಂತನೆ, ತಾತ್ವಿಕ ಆಳದ ಸಿದ್ಧಾಂತಗಳನ್ನು ರೂಪಿಸುವುದು ಇವೆಲ್ಲವೂ ಮಾನವ ಬುದ್ಧಿಶಕ್ತಿಯ ಶಕ್ತಿ. ರಾಮಾನುಜರ ಅಂತರ್ದೃಷ್ಟಿಯನ್ನು ಯಂತ್ರಗಳು ಅನುಕರಿಸಲು ಸಾಧ್ಯವೇ ಇಲ್ಲ. ಎಐ ಸಾಧನವಾದ್ರೆ ಗಣಿತಜ್ಞ ದಾರಿದೀಪ. ಮಾನವ ಬುದ್ಧಿಮತ್ತೆಯ ಪಾತ್ರ ಇನ್ನೂ ಯಂತ್ರಗಳು ಮಾಡಲು ಇದುವರೆಗೂ ಸಾಧ್ಯವಾಗಿಲ್ಲ.
0: ಹಾಗಾದರೆ ಎಐ ಯುಗದಲ್ಲಿ ಗಣಿತ ಶಿಕ್ಷಣ ಹೇಗೆ ಬದಲಾಗುತ್ತಿದೆ?
1: ಇಂದು ದೃಶ್ಯೀಕರಣ ಅಂದರೆ ವಿಶ್ವಲೈಸೇಷನ್, ವೈಯಕ್ತಿಕ ಕಲಿಕೆ, ಎಐ ಆಧಾರಿತ ಟ್ಯೂಟರಿಂಗ್ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಭಯ ಅಲ್ಲ ಕುತೂಹಲದ ವಿಷಯವನ್ನಾಗಿಸ್ತಾ ಇವೆ. ಆದರೆ ಮೂಲಭೂತ ಕಲ್ಪನೆಗಳ ಗಾಢ ಅರಿವು ಅತ್ಯವಶ್ಯಕ. ತಂತ್ರಜ್ಞಾನ ಕಲಿಕೆಯನ್ನು ಸುಲಭಗೊಳಿಸಬಹುದೇ ಹೊರತು ಬದಲಿಸಲಾರದು. ಸಿದ್ಧಾಂತಗಳ ಅರಿವಿಲ್ಲದೆ ಉಪಕರಣಗಳ ಬಳಕೆ ಎಂದೂ ಅಪೂರ್ಣ.
0: ಎಐ ಯುಗದಲ್ಲಿ ಭಾರತದ ಭವಿಷ್ಯವನ್ನು ನೀವು ಹೇಗೆ ನೋಡುತ್ತೀರಿ?
1: ಭಾರತಕ್ಕೆ ಗಣಿತದಲ್ಲಿ ದೀರ್ಘ ಪರಂಪರೆ ಇದೆ. ಆರ್ಯಭಟರಿಂದ ರಾಮಾನುಜಂವರೆಗೆ ಎಐ ಯುಗದಲ್ಲಿ ಭಾರತವು ಮೂಲ ಗಣಿತ ಸಂಶೋಧನೆ ಮತ್ತು ಗಣಿತ ಕಂಪ್ಯೂಟರ್ ವಿಜ್ಞಾನ ಸಂಯೋಜಿತ ಅಧ್ಯಯನದಲ್ಲಿ ಮುಂಚೂಣಿಗೆ ಬರಬಹುದು. ನವೀನ ಅಲ್ಗರಿದಮ್ ಅಭಿವೃದ್ಧಿಯಾಗಿ ಈ ಕ್ಷೇತ್ರಗಳಲ್ಲಿ ಭಾರತ ಜಾಗತಿಕ ನಾಯಕತ್ವ ವಹಿಸಬಹುದು. ಯುವ ಗಣಿತಜ್ಞರಿಗೆ ಇದು ದೊಡ್ಡ ಅವಕಾಶಗಳ ಕಾಲ. ರಾಮಾನುಜನರ ಕನಸಿನ ಭಾರತವಾದ ಗಣಿತದಲ್ಲಿ ವಿಶ್ವಗುರು ಮಾಡುವ ಜವಾಬ್ದಾರಿ ಈಗಿನ ಯುವ ಗಣಿತಜ್ಞರದು.
0: ಹಾಗಾದರೆ ಎಐ ಮತ್ತು ಗಣಿತಕ್ಕೆ ನೈತಿಕತೆಯ ಸಂಬಂಧ ಇದೆಯೇ?
1: ಖಂಡಿತ ಇದೆ. ಎಐ ನಿರ್ಧಾರಗಳು ನ್ಯಾಯಸಮ್ಮತವಾಗಿರಬೇಕಾದ್ರೆ ಅದರ ಹಿಂದೆ ಇರುವ ಗಣಿತೀಯ ಮಾದರಿಗಳು ಪಾರದರ್ಶಕವಾಗಿರಬೇಕು. ಅಲ್ಗಾರಿತಾತ್ಮಕ ಪಕ್ಷಪಾತ ತಪ್ಪಿಸಬೇಕು. ಇದು ಗಣಿತಜ್ಞರ ನೈತಿಕ ಜವಾಬ್ದಾರಿ. ಗಣಿತವಿಲ್ಲದೆ ಎಐ ಇಲ್ಲ. ಎಐ ಯುಗದಲ್ಲಿಯೂ ಗಣಿತ ಜೀವಂತ. ತಪ್ಪಾದ ಮಾದರಿಗಳು ಸಮಾಜದಲ್ಲಿ ಅನ್ಯಾಯಕ್ಕೆ ಕಾರಣವಾಗಬಹುದು. ಇದುವೇ ಗಣಿತಕ್ಕೆ ನೈತಿಕತೆಯೊಂದಿಗೆ ಇರುವ ಸಂಬಂಧ.
0: ಈ ರಾಷ್ಟ್ರೀಯ ಗಣಿತ ದಿನದಂದು ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡಲಿಚ್ಛಿಸುತ್ತೀರಿ ಮೇಡಮ್?
1: ರಾಷ್ಟ್ರೀಯ ಗಣಿತ ದಿನ ಕೇವಲ ಸ್ಮರಣೆ ಅಲ್ಲ, ಅದೊಂದು ಪ್ರೇರಣೆ. ಇದು ಹೊಸ ತಲೆಮಾರಿಗೆ ಗಣಿತದ ಮಹತ್ವವನ್ನು ನೆನಪಿಸುವ ದಿನ. ಗಣಿತ ಒಂದು ವಿಷಯ ಅಲ್ಲ, ಅದು ಚಿಂತನೆಯ ವಿಧಾನ. ಪ್ರತಿಯೊಬ್ಬ ಗಣಿತ ಪ್ರೇಮಿ ರಾಮಾನುಜರಂತೆ ಆಳವಾಗಿ ಯೋಚಿಸುವಂತಾಗಬೇಕು. ಎಐ ಯುಗದಲ್ಲಿಯೂ ಗಣಿತ ಮಾನವತೆಗೆ ದಾರಿ ತೋರಿಸುತ್ತಿದೆ. ಆ ನಿಟ್ಟಿನಲ್ಲಿ ಗಣಿತದ ಮೂಲಕ ಯಾರ್ಯಾರು ಸಂಶೋಧನೆ ಮಾಡುತ್ತಿದ್ದಾರೋ ಅವರುಗಳೆಲ್ಲ ಮಾನವನ ಪ್ರಗತಿಯ ದಿಕ್ಕು ತೋರಿಸುವಂತಾಗಬೇಕು. ಇದು ನನ್ನ ಆಶಯ.
0: ಪ್ರಿಯರೇ, ಇಂದಿನ ಈ ಅರ್ಥಪೂರ್ಣ ಸಂಭಾಷಣೆಯ ಮೂಲಕ ಒಂದು ವಿಷಯವಂತೂ ಸ್ಪಷ್ಟ: ಕೃತಕ ಬುದ್ಧಿಮತ್ತೆಯ ಹೃದಯ ಮಾನವನ ಗಣಿತದ ಬುದ್ಧಿಮತ್ತೆಯ ಮೇಲೆ ಅವಲಂಬಿತವಾದ್ದರಿಂದ ತನ್ನ ಮಹತ್ವವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ಈ ರಾಷ್ಟ್ರೀಯ ಗಣಿತ ದಿನದಂದು ನಾವು ಕೊಡುವ ಪ್ರಮುಖ ಸಂದೇಶವೇನೆಂದರೆ, ಗಣಿತವನ್ನು ಎಂದೂ ಭಯವಾಗಿ ಅಲ್ಲ, ಬದಲಾಗಿ ಚಿಂತನೆಯ ಸಾಧನವಾಗಿ ಅಳವಡಿಸಿಕೊಳ್ಳೋಣ ಎನ್ನುವ ಆಶಯದೊಂದಿಗೆ ಇಂದಿನ ವಿಶೇಷ ಸಂಭಾಷಣೆಯಲ್ಲಿ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡ ನನ್ನ ಆತ್ಮೀಯರಾದ ಡಾಕ್ಟರ್ ವಿದ್ಯಾ ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.
1: ನಿಮಗೂ ಬಹಳ ಧನ್ಯವಾದಗಳು ಮೇಡಮ್.

ಇದುವರೆಗೆ ಎಐ ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ ಸಂವಾದ ಕಾರ್ಯಕ್ರಮ ಕೇಳಿದಿರಿ. ಪಾಲ್ಗೊಂಡವರು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ ಪಿಜೆ ಅವರು.

0: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ರೇಡಿಯೋ ನಿನಾದ ಕೇಳುಗರಿಗೆ ಸ್ವಾಗತ. ನಾನು ನೈದಿಲೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಈ ಸೂಚನಾ ಫಲಕಗಳನ್ನ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೋಡಿರ್ತೇವೆ. ಈ ಧೂಮಪಾನ ಜೀವನಕ್ಕೂ ಹಾನಿಕಾರಕವೇ. ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಧೂಮಪಾನವನ್ನು ತ್ಯಜಿಸುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ March 2 ಬುಧವಾರದಂದು ಧೂಮಪಾನ ರಹಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ.

0: ನಾನು ಸಂಜಯ್ ಚಿತ್ರದುರ್ಗ. ಭಾರತದ ಜನಸಂಖ್ಯೆಯ ಬಹುಪಾಲು ಜನರು ಯುವಜನರು. ಅದರಲ್ಲೂ ಮಧ್ಯಮ ವರ್ಗದ ಜನರು ದೇಶದ ವರ್ತಮಾನ ಮತ್ತು ಭವಿಷ್ಯವನ್ನು ತೀರ್ಮಾನ ಮಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಆದರೆ ಭಾರತದ ಹೆಚ್ಚಿನ ಧೂಮಪಾನಿಗಳು ಅರೆಯದರಲ್ಲಿ ಅಥವಾ ತರುಣಾವಸ್ಥೆಯಲ್ಲೇ ಧೂಮಪಾನ ಮಾಡಲು ಆರಂಭ ಮಾಡುತ್ತಾರೆ. ಕೆಲವರು ತಿಳುವಳಿಕೆಯ ಕೊರತೆಯಿಂದಾಗಿ, ಇನ್ನೂ ಕೆಲವರು ಅದರ ದುಷ್ಪರಿಣಾಮ ಗೊತ್ತಿದ್ದರೂ ಸಹ ಧೂಮಪಾನದ ಬಲೆಗೆ ಬೀಳುತ್ತಿದ್ದಾರೆ. ಅದರಲ್ಲೂ ಭಾರತದ ಕೆಳವರ್ಗದ ಹಾಗೂ ಮೇಲ್ವರ್ಗದ ಯುವಕರಲ್ಲಿ ಬಹುಪಾಲು ಜನರು ತಮ್ಮ ಅರೆಯದರಲ್ಲೇ ಧೂಮಪಾನದ ಚಟಕ್ಕೆ ಬಿದ್ದು ಬಲಿಯಾಗುತ್ತಿದ್ದಾರೆ. ಅದೇ ಅರೆಯದವರು ತಮ್ಮ ಹಿರಿಯರಿಗಿಂತ ಹೆಚ್ಚಾಗಿ ಜೊತೆ ಇರುವವರ ಪ್ರಭಾವಕ್ಕೊಳಗಾಗುವುದರಿಂದ ಸಿಗರೇಟ್ಗಳ ಸೇವನೆಯನ್ನು ಆರಂಭಿಸದಂತೆ ತಡೆಯಲು ಹಿರಿಯರ, ಶಾಲೆಗಳ ಮತ್ತು ಆರೋಗ್ಯ ಅಧಿಕಾರಿಗಳ ಪ್ರಯತ್ನಗಳು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಿಲ್ಲ. ಈ ಚಟಕ್ಕೆ ಬೀಳುತ್ತಿರುವ ಯುವಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗುತ್ತಲೇ ಇದೆ. ತಂಬಾಕು ಸೇವನೆ ಎಗ್ಗಿಲ್ಲದಂತೆ ಮುಂದುವರೆದಿದೆ. ಗುಟ್ಕಾ ಸಂಸ್ಕೃತಿ ಅದಿ ಅರೆಯದರಲ್ಲೇ ಶುರುವಾಗಿದೆ. ತಂಬಾಕು ಉತ್ಪನ್ನಗಳ ಬಳಕೆಯಲ್ಲಿ ಇಡೀ ಪ್ರಪಂಚದಲ್ಲೇ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿದೆ. ತಂಬಾಕು ಸೇವನೆಯಿಂದ ಜಾಗತಿಕವಾಗಿ ಪ್ರತಿ ವರ್ಷ ಸಾಯುವವರ ಸಂಖ್ಯೆ 70 ಲಕ್ಷಕ್ಕಿಂತಲೂ ಅಧಿಕ. ಅದರಲ್ಲಿ ಭಾರತದಲ್ಲಿ 10 ಲಕ್ಷ ಜನರು ಬೀಡಿ, ಸಿಗರೇಟ್, ತಂಬಾಕಿನ ನೇರ ಸೇವನೆಯಿಂದ ಉಂಟಾಗುವ ಕ್ಯಾನ್ಸರ್ ಹಾಗೂ ಇತರ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲೇ ಈ ಸಾವಿನ ಪ್ರಮಾಣ 8,000. ಧೂಮಪಾನವು ಕೇವಲ ವೈಯಕ್ತಿಕ ನೆಲೆಯಲ್ಲಿ ನಷ್ಟ ಮಾಡುವುದಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುತ್ತದೆ. ಒಂದು ಸಮಾಜವನ್ನ ಹಾದಿ ತಪ್ಪಿಸುವ, ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುವ ಸಾಮಾಜಿಕ ಹಾಗೂ ಆರ್ಥಿಕ ನೆಲೆಗಟ್ಟಿನಲ್ಲಿ ಕೂಡ ಧೂಮಪಾನವು ದೇಶದ ಬೆಳವಣಿಗೆಗೆ ಮಾರಕವಾಗಿ ಕಂಡುಬರುತ್ತದೆ. ಧೂಮಪಾನದ ಅತಿವ್ಯಸನಿಗಳು ಸಾಮಾನ್ಯ ಜನತೆಗಿಂತ ಸಣ್ಣ ವಯಸ್ಸಿನಲ್ಲೇ ತೀವ್ರ ಮಟ್ಟದ ರೋಗಗಳಿಗೆ ತುತ್ತಾಗುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸುವುದಕ್ಕೋಸ್ಕರ 2003 ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವವರಿಗೆ 200 ರೂಪಾಯಿ ದಂಡ ಹಾಕಲಾಗುತ್ತಿದ್ದು, ಅದನ್ನು 1,000 ರೂಪಾಯಿಗೆ ಏರಿಸುವ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಇದು ಸ್ವಾಗತಾರ್ಹ. ಬಸ್, ರೈಲ್ವೆ ನಿಲ್ದಾಣ, ಚಿತ್ರಮಂದಿರ, ಸರ್ಕಾರಿ ಆಸ್ಪತ್ರೆ, ಗ್ರಂಥಾಲಯ, ಕಚೇರಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ದಂಡದ ಮೊತ್ತ ಹೆಚ್ಚಿದರೆ ಧೂಮಪಾನಿಗಳು ಸಾರ್ವಜನಿಕವಾಗಿ ಸಿಗರೇಟ್ ಸೇದುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದಲ್ಲದೆ ಸರಕು ಮತ್ತು ಸೇವೆಗಳ ಕಾಯ್ದೆಯಲ್ಲಿ ತಂಬಾಕು ಉತ್ಪನ್ನಗಳಿಗೆ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಈ ಉಪಕ್ರಮಗಳು ನಿಜಕ್ಕೂ ಸ್ವಾಗತಾರ್ಹ. ಇದೆಲ್ಲಕ್ಕಿಂತ ಮಿಗಿಲಾಗಿ ತಂಬಾಕು ಸೇವನೆಯ ವಿರುದ್ಧ ದೊಡ್ಡ ಮಟ್ಟದ ಅರಿವು ಮೂಡಿಸಬೇಕಾಗಿದೆ. ಧೂಮಪಾನ ಮುಕ್ತ ಭಾರತವನ್ನ ಕಟ್ಟಬಹುದು. ಒಮ್ಮೆ ಆಲೋಚಿಸಿ.
1: ನಾನು ನಮಿತಾ. ಧೂಮಪಾನದಿಂದ ಕುಟುಂಬಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಹೇಳಲಿದ್ದೇನೆ. ಧೂಮಪಾನ ಮಾಡುವವರಲ್ಲದೆ ತಮ್ಮ ಕುಟುಂಬದವರ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ. ಅಂತೆಯೇ ಮಕ್ಕಳು ಯಾವುದೇ ವಿಷಯವನ್ನಾದರೂ ತಂದೆ ತಾಯಿ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆಳೆಯುತ್ತಾರೆ. ಹಾಗಿರುವಾಗ ಮನೆಯೊಳಗಿನ ಒಬ್ಬ ವ್ಯಕ್ತಿ ಧೂಮಪಾನಕ್ಕೆ ಒಳಗಾಗಿದ್ದು ಮನೆಯಲ್ಲೇ ಸೇದಲು ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರುತ್ತವೆ. ವಯಸ್ಸಿನ ಪ್ರಭಾವದಿಂದ ಧೂಮಪಾನವನ್ನು ಅನುಕರಿಸಿ ಹವ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸ್ಥಳ ಅಥವಾ ಮನೆಯೊಳಗೆ ಧೂಮಪಾನ ಮಾಡುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ಬೆರೆತು ಇದನ್ನು ಉಸಿರಾಡುವ ಯಾವುದೇ ವ್ಯಕ್ತಿ ಪರೋಕ್ಷವಾಗಿ ಧೂಮಪಾನಕ್ಕೆ ತುತ್ತಾಗುತ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ.
2: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮಯೂರ್. ಈಗ ನಾವು ನೋಡಿದಂತೆ ಈಗ ತುಂಬಾ ಯುವಕರು ಈಗ ದುಶ್ಚಟಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಈಗ ತುಂಬಾ ಟ್ರೆಂಡಿಂಗ್ ಅನ್ನೋದು ಸಿಗರೇಟ್. ಯಾರ ಕೈಯಲ್ಲಿ ನೋಡಿದ್ರು ಒಂದ್ ಸಿಗರೇಟ್. ಮತ್ತೆ ಈಗ ಮೊದ್ಲಿಂದನೂ ಒಂದು ರೂಲ್ಸ್ ಇದೆ, ಏನಂದ್ರೆ ಶಾಲೆ ಅಥವಾ ಕಾಲೇಜ್ ಸುತ್ತಮುತ್ತ 100 ಮೀಟರ್ ಹತ್ರ ಎಲ್ಲಿ ಸಿಗರೇಟ್ ಅಥವಾ ತಂಬಾಕು ವಸ್ತು ಮಾರಂಗಿಲ್ಲ ಅಂತ. ಆದರೆ ನಾವು ನೋಡಿದಂಗೆ ಈ ರೂಲ್ಸ್ ಬರೀ ಬೋರ್ಡಲ್ಲಿ ಮಾತ್ರ ಸೀಮಿತವಾಗಿದೆ. ಅಲ್ಲೇ ನಾವು ಸರಿಯಾಗಿ ಪರಿಶೀಲನೆ ಮಾಡಿದರೆ ಅಲ್ಲೇ ನಮಗೆ ಕೆಲವು ತಂಬಾಕು ಮಾರುವ ಅಂಗಡಿಗಳು ಸಿಗುತ್ತದೆ. ಮತ್ತೆ ಇನ್ನೊಂದು ಏನಂದರೆ, ಒಂದು ಸರ್ವೆ ಪ್ರಕಾರ ನಮಗೆ ಗೊತ್ತಾಗಿದೆ ಏನಂದರೆ, ಯಾರು ಸಿಗರೇಟನ್ನು ಸೇದ್ತಾರೆ ಅವರಕ್ಕಿಂತ ಅವರ ಸುತ್ತಮುತ್ತ ಯಾರಿರ್ತಾರೆ ಅವರ ಮೇಲೆ ತುಂಬ ಜಾಸ್ತಿ ಪ್ರಭಾವ ಇರುತ್ತದೆ ಅಂತ. ಇದನ್ನು ಹೊರತುಪಡಿಸಿ ಈ ಸಿಗರೇಟ್ ಅಥವಾ ತಂಬಾಕು ವಸ್ತು ನಾವು ಸೇವಿಸಿರೋದ್ರಿಂದ ನಮ್ಮ ಸ್ಟೆಮಿನಾ ತುಂಬ ಕಮ್ಮಿ ಆಗುತ್ತದೆ. ಇದರಿಂದ ನಾವು ತುಂಬ ಕೆಲಸ ಮಾಡಲು ಸುಸ್ತಾಗುತ್ತೆ. ನಾವು ಮಕ್ಕಳಾಗಿ ಈಗಲೇ ನಾವು ತುಂಬ ಸ್ವಲ್ಪ ಎಚ್ಚರವನ್ನು ವಹಿಸಿಕೊಂಡು ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು.
3: ನೋ ಸ್ಮೋಕೆ, ನೋ ಸ್ಮೋಕೆ.
4: ಎಲ್ಲರಿಗೂ ನಮಸ್ಕಾರ, ನಾನು ನಿತಿನ್. ಈಗ ಯುವಕರೇ ಧೂಮಪಾನದ ಚಟಕ್ಕೆ ಬಿದ್ದಿರುವುದು ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಧೂಮಪಾನ ಮುಕ್ತ ನೀತಿಗಳನ್ನು ಅಳವಡಿಸಬೇಕಾದ ಕ್ರಮಗಳನ್ನು ಅವಲೋಕನೆ ಮಾಡಿದ್ರೆ ಅದು ತುಂಬಾ ಉಪಯುಕ್ತವಾಗುತ್ತದೆ. ಹಾಗೆ ಯಾರು ಧೂಮಪಾನಕ್ಕೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆ ಅದನ್ನು ಬಿಡುವುದಕ್ಕೆ ಬೆಂಬಲಿಸಬೇಕು. ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಅದರ ಧೂಮಪಾನ ಬಿಡ್ಲಿಕ್ಕೆ ಸಹಾಯ ಮಾಡಿದ್ರೆ ಅದು ತುಂಬಾ ಯೂಸ್ ಆಗ್ಬಹುದು. ಧೂಮಪಾನದಿಂದ ಉಂಟಾಗುವ ಅಪಾಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ಎಚ್ಚರಿಕೆ ಸಂದೇಶಗಳನ್ನು ನೋಡುವುದರ ಮಾತ್ರವಲ್ಲದೆ ಅದನ್ನು ಅನುಸರಿಸುವುದರಿಂದ ಧೂಮಪಾನದ ದುಶ್ಚಟದ ಅರಿವು ಸಮಾಜಕ್ಕೆ ತಲುಪುತ್ತದೆ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇದು ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಮತ್ತು ಸಲಹೆ. ಧೂಮಪಾನವೆಂಬ ಮಾರಣಾಂತಿಕ ಅಭ್ಯಾಸವನ್ನು ತೊರೆಯಲು, ಮೊದಲ ಹೆಜ್ಜೆ ಇಡಲು ಎಲ್ಲರಿಗೂ ಈ ದಿನವು ಉತ್ತಮ ಅವಕಾಶವಾಗಿದೆ. ಈ ಧೂಮಪಾನ ನಿಷೇಧ ದಿನದಂದು ನಮಗಾಗಿ ಮತ್ತು ಸುತ್ತಮುತ್ತಲಿನವರಿಗಾಗಿ ಸುರಕ್ಷಿತ ಆಯ್ಕೆಗಳನ್ನ ಮಾಡೋಣ. ಧೂಮಪಾನ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನ ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನ ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನ ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನ, ಸಾಹಿತ್ಯವನ್ನ, ಸಿನಿಮಾವನ್ನ ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನಲ್ಲಿರುವ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೆ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾತ್ ಮೇ ಚಲೇಂಗೆ ಸಾತ್ ಮೇ ಉಠೆಂಗೆ, ಹಮ್ ಹೈ ಟೀಮ್ ಇಂಡಿಯಾ ಹಮ್ ಸಾತ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ, ರಹೇಗಾ ಊಪರ್ ಹಮಾರ ತಿರಂಗ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನು ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂಥ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನು, ಆಲೋಚನಾ ಕ್ರಮಗಳನ್ನು ನಾವು ಇಲ್ಲಿಯವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂಥ ಅದೇ ಟೈಟಲ್ ಸಾಂಗ್ ತುಂಬ ಜನಜನಿತವಾಗಿತ್ತು, ತುಂಬ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನ ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದು ಏನಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದೇ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದೇ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದ್ರು, ಆ ಮುಖಾಂತರ ಗಮನ ಸೆಳೆದಿದ್ರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದೇ ಇಂಡಿಯಾ ಹಾಡು ಮೂಡಿ ಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನ ಅಪ್ನಾ ಟೈಮ್ ಆಯೇಗಾ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನ ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗ ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು. ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನ ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನ ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಬಹಳ ಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಬಹುದಾದದ್ದಂದ್ರೆ ಜೈ ಹೋ ಸಾಂಗ್, ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್ ಅದು. ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನ ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗ್ಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ, ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರೀಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನೇ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ, ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೆ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿ ಮುತ್ತ ಸಿನಿಮಾದ್ದು. ಚಿನ್ನಾರಿ ಮುತ್ತ ಸಿನಿಮಾಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಹೊಸ ಆಶಾವಾದವನ್ನು, ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದರು. ಅವರ ಅಭಿನಯಕ್ಕೆ ಪೂರಕವಾಗಿ ಅಲ್ಲಿ ಬಳಸಿಕೊಳ್ಳಲಾದ ಎಲ್ಲ ಹಾಡುಗಳು ಬಹುತೇಕರನ್ನು ಪ್ರಭಾವಿಸಿದ್ದವು. ಅದರಲ್ಲಿ ಮುಖ್ಯವಾದ ಒಂದು ಸಾಂಗ್ ಯಾವುದು ಅಂದರೆ, ಮಣ್ಣಲ್ಲಿ ಬಿದ್ದವನು, ಮುಗಿಲಲ್ಲಿ ಇದ್ದವನು, ಕತ್ತಲಲ್ಲಿ ಇದ್ದವನು, ಬಂಗಾರ ಗೆದ್ದವನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯಕ್ಕೆ ಸಿ ಅಶ್ವಥ್ ಅವರು ಅತ್ಯದ್ಭುತವಾದ ರಾಗ ಸಂಯೋಜನೆ ಮಾಡಿದರು.

ಅದು ಎಷ್ಟು ಮಕ್ಕಳನ್ನು ಅಂದರೆ ತುಂಬ ಮಕ್ಕಳನ್ನು ಒಳಗೊಂಡು ಎಲ್ಲ ವಯೋಮಾನದ ಜನರನ್ನು ಅದು ಗಮನ ಸೆಳೆಯುತ್ತೆ. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವೂ ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೇ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೇ ಇದೆ. ಅಷ್ಟೇ ಮನೋಜ್ಞವಾಗಿ ವೇವಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನ್ನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯ ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ, ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವು ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ ಆ ಹಾಡಿನ ಪ್ಯಾಟರ್ನ್ ಹೀಗಿದೆ ನೋಡಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ಕಾಲೊಂದಿದ್ದರೆ ಸಾಕೆ, ಚಿಗರೆಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ ಅಂತ. ಅಂದರೆ ಈ ಪಾಸಿಬಿಲಿಟೀಸನ್ನು ಕಾಣಿಸೋದು, ಅಂದರೆ ರೆಕ್ಕೆ ಇದ್ದರೆ ಇದ್ದ ತಕ್ಷಣವೇ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮೆಟಾಫರಿಕಲ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳ್ತದೆ ಅಂತಂದರೆ, ಒಂದು ಕ್ಯಾನ್ವಾಸನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಹಾರುವ ಕ್ಯಾನ್ವಾಸ್, ಅದು ಬಾನೆತ್ತರಕ್ಕೆ ಹಾರುವ ಒಂದು ಕ್ಯಾನ್ವಾಸ್ ನಾವೇ ಸೃಷ್ಟಿಸಿಕೊಳ್ಳಬೇಕು. ಸೃಷ್ಟಿಸಿಕೊಳ್ಳೋದಂದರೆ ನನ್ನ ಬೌದ್ಧಿಕ ಆಯಾಮದಲ್ಲಿ ನಾನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ನಾನು ಕಣ್ಣಿಗೆ ಕಾಣುವ ಬಾನಿನ ಕ್ಯಾನ್ವಾಸನ್ನು ಬಳಸಿಕೊಂಡು ಹಾರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮೆಟಫರಿಕಲ್ ಟೆಕ್ಸ್ಟನ್ನು, ಪೊಯಿಟಿಕ್ ಟೆಕ್ಸ್ಟನ್ನು ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನು ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡುತ್ತೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ ಬಹಳ ಮಹತ್ವದ ಕ್ರೀಡಾ ಸ್ಫೂರ್ತಿಯನ್ನು ತಂದುಕೊಡಬಲ್ಲಂಥ ಸಿನಿಮಾವಾಗಿಯೂ ಮುಖ್ಯ ಆಗುತ್ತೆ. ಅಲ್ಲದೇ ಹಾಡುಗಳ ಮುಖಾಂತರ ನಮ್ಮೊಳಗೆ ಒಂದು ಎಲ್ಲಿಲ್ಲದ ಚೈತನ್ಯವನ್ನು, ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸುವಂಥ ಮತ್ತು ಸಾಧನೆಯ ಹುಮ್ಮಸ್ಸನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರೇರಣೆಯಾಗಿ ಇಲ್ಲಿಯ ಸಂಗೀತ, ಚಿನ್ನಾರಿ ಮುತ್ತ ಸಂಗೀತ ನಮ್ಮನ್ನು ಸೆಳೀತದೆ ಅಂತ ನಾನು ಭಾವಿಸ್ತೀನಿ.

ಇದ್ರ ಜೊತೆಗೇನೆ ನಾನು ಹೇಳಬೇಕಾದದ್ದು ಏನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂಥ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂಥ ಒಂದು ಒಳನೋಟವನ್ನ ಕಟ್ಟಿಕೊಟ್ಟು ಅಂತ ಅನ್ಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆನೇ ಅದು ಅಂತ ಅನ್ಸುತ್ತೆ. ಅಂದರೆ ಹಿಂದಿಯಲ್ಲಿ ಬಂದಂಥ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ, ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ, ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ, ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ, ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದು ಏನಂತಂದರೆ, 70, 80, 90 ದಶಕ ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೀತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ, ಅಂದರೆ ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು, ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು, ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವ್ರದ್ದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು, ಅದು ಯಾವುದಂದರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಈಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶಿ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ ಹಂಸಲೇಖ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ

ಯಂಗ್ ಹೇ ಇದು ಪದ್ಯ ಹಿಂದಿಯಲ್ಲಿರುವಂಥದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನು ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನು ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನು ಮಾಡ್ತಾರೆ ಅವರು. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ

ಅಲ್ಲಿ ಜೀತ್ ಜಾಯಿಂಗೆ ನೀ ಅಂದರೆ ಯಾರಾದರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪಾಯಿಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡು ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದವು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೇನೆ ಒಂದು ಕ್ರೀಡಾ ಸ್ಫೂರ್ತಿ ಬೇಕು ಅಂತ. ಕ್ರೀಡಾ ಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನುಸಿರು ಅಂತ ಒಂದು ಸಾಂಗ್ ಇದೆ. ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೇ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರೆ ಅಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರ ನಿಜ ಜೀವನದಲ್ಲಿ ಪರಮಾಪ್ತರು ಅವರು. ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ ಜಿ ಹರ್ಷಿತಾ ಶಿಶಿರಾ.

ಬರೋರುಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ. ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
4: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ಮ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
5: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
4: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
5: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
4: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
5: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
4: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
5: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
4: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ, ಅದಕ್ಕೇನಾದ್ರೂ ದಾರಿ ಇದೆಯಾ?
5: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ, ಫೋನ್ ಸೇಫ್.
4: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
5: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
4: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
7: ಮಾತಾರಿಗ್ಲ. ನಮಸ್ಕಾರ, ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲಿಕ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರು ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
8: ಎಲ್ಲರಿಗೂ ನಮಸ್ಕಾರ, ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
9: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
10: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್

0: ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM Suryagar.gov.in ನಲ್ಲಿ.
4: ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯ ಕೈ ಕೊಟ್ಟಾಗ ಫಸ್ಟ್ ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಬರೋ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಏನು ಸಮಸ್ಯೆ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು ಮಾಡೋಕೆ ಸದಾ ಸಿದ್ಧರಿರುವ ಬಹು ಅಮೂಲ್ಯ ವ್ಯಕ್ತಿಗಳು ಯಾರಂದರೆ ನರ್ಸ್ಗಳು. ನರ್ಸ್ ಅಂದ್ರೆ ಕೇವಲ ರೋಗಿಯನ್ನ ನೋಡ್ಕೊಳ್ಳೋರು ಮಾತ್ರ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯ ಜೀವಂತ ರೂಪವೇ ನರ್ಸ್ಗಳು. ನರ್ಸ್ ಸೇವೆ ಅಂದ್ರೆ ಕೇವಲ ವೃತ್ತಿ ಅಲ್ಲ, ಅದು ಮಾನವ ಧರ್ಮ, ಕರ್ತವ್ಯ ಮತ್ತು ಸೇವಾಭಾವದ ಸಂಕೇತ. ಹಾಗಾಗಿ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಜೊತೆಗೆ ಕಾರ್ಯನಿರ್ವಹಿಸುವ ನರ್ಸ್ಗಳು ಈ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ನರ್ಸ್ಗಳು ಆರೋಗ್ಯ ಸೇವಾ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭಗಳು. ವೈದ್ಯಕೀಯ ಜ್ಞಾನ, ಮಾನವೀಯತೆ, ಸಹನೆ ಮತ್ತು ತ್ಯಾಗವನ್ನ ಒಂದೇ ವೃತ್ತಿಯಲ್ಲಿ ಒಗ್ಗೂಡಿಸುವವರು ನರ್ಸ್ಗಳು. ರೋಗಿಯ ಜನನದಿಂದ ಮರಣದವರೆಗೆ, ಅಸ್ವಸ್ಥತೆಯಿಂದ ಪುನಶ್ಚೇತನದವರೆಗೆ ಪ್ರತಿಯೊಂದು ಹಂತದಲ್ಲೂ ನರ್ಸ್ಗಳ ಸೇವೆ ಬಹುಮುಖ್ಯವಾದದ್ದು. ನರ್ಸ್ಗಳು ಕೇವಲ ಚಿಕಿತ್ಸೆಯ ಸಹಾಯಕರು ಮಾತ್ರ ಅಲ್ಲ, ರೋಗಿಯ ಜೀವದ ರಕ್ಷಕರು ಹಾಗೂ ಆರೈಕೆದಾರರು.

ರೋಗಿಗಳ ಆರೈಕೆದವರರಾಗಿ ನರ್ಸ್ಗಳು. ಹೌದು, ನರ್ಸ್ಗಳು ರೋಗಿಯ ದೈನಂದಿನ ಆರೈಕೆಯನ್ನು ನೋಡಿಕೊಳ್ತಾರೆ. ರೋಗಿಯ ಸ್ವಚ್ಛತೆ, ಆಹಾರ, ವಿಶ್ರಾಂತಿ, ಆರಾಮ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ. ಕೆಲವು ರೋಗಿಗಳು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾರೆ. ಅಂತಹ ರೋಗಿಗಳ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾರೆ. ಆಗ ಅವರು ಕೇವಲ ನರ್ಸ್ಗಳ ರೀತಿಯಲ್ಲಿ ಕಾಣಲ್ಲ, ಬದಲಾಗಿ ತಾಯಿಯ ರೀತಿಯಲ್ಲಿ ಕಾಣ್ತಾರೆ.

ಆರೋಗ್ಯ ಸಂರಕ್ಷಕರಾಗಿ ನರ್ಸ್ಗಳು. ಹೌದು, ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿತ್ಯ ಗಮನಿಸಿ ಸಣ್ಣ ಬದಲಾವಣೆಯನ್ನು ಗುರುತಿಸಿ ತಕ್ಷಣ ವೈದ್ಯರಿಗೆ ಮಾಹಿತಿ ನೀಡುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ಮಂದಿಯ ಪ್ರಾಣ ಉಳಿಸುವಲ್ಲಿ ಮೊದಲ ಪಾತ್ರವನ್ನು ನರ್ಸ್ಗಳು ಮಾಡಿರ್ತಾರೆ. ಸಂಪರ್ಕ ಸೇತುವೆಯಾಗಿ ರೋಗಿ, ವೈದ್ಯರು ಮತ್ತು ಕುಟುಂಬದವರ ನಡುವಿನ ಸಂವಹನವನ್ನು ಸುಗಮಗೊಳಿಸುವ ಜವಾಬ್ದಾರಿ ನರ್ಸ್ಗಳದ್ದಾಗಿರುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ರೋಗಿ ಮತ್ತು ಅವರ ಕುಟುಂಬದವರಿಗೆ ನೀಡುವ ಪ್ರಯತ್ನವನ್ನು ನರ್ಸ್ಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ರೋಗಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಅದರ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡ್ತಾರೆ. ಮಾನಸಿಕ ಬೆಂಬಲವನ್ನು ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ಅನೇಕ ರೋಗಿಗಳಲ್ಲಿ ಭಯ, ಆತಂಕ ಮತ್ತು ನೋವಿರುತ್ತೆ. ಇಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ರೋಗಿಗಳು ಚಿಕಿತ್ಸೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಜೊತೆಗೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯ ಶಿಕ್ಷಕರಾಗಿ ನರ್ಸ್ಗಳು ಸಾರ್ವಜನಿಕ ಸ್ವಚ್ಛತೆ, ಪೋಷಣೆ, ಲಸಿಕೆ, ರೋಗ ನಿರೋಧಕ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಪಲ್ಸ್ ಪೋಲಿಯೋ ಲಸಿಕೆ,

ನರ್ಸ್ಗಳ ಕರ್ತವ್ಯಗಳು ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ತಾಪಮಾನ, ರಕ್ತದೊತ್ತಡ, ನಾಡಿ, ಉಸಿರಾಟ ಪ್ರಮಾಣದ ಪರಿಶೀಲನೆ, ಔಷಧ ನೀಡುವಂಥದ್ದು, ಗಾಯಗಳ ಡ್ರೆಸ್ಸಿಂಗ್ ಮತ್ತು ಸೋಂಕು ನಿಯಂತ್ರಣ, ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ರೋಗಿಯ ಆರೈಕೆ, ತುರ್ತು ಪರಿಸ್ಥಿತಿಯಲ್ಲಿ CPR ಮತ್ತು ಪ್ರಥಮ ಚಿಕಿತ್ಸೆ ಮುಂತಾದವುಗಳನ್ನು ನರ್ಸ್ಗಳು ಮಾಡ್ತಾರೆ. ವೈದ್ಯಕೀಯ ದಾಖಲೆಗಳ ನಿರ್ವಹಣೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾರೆ. ನರ್ಸ್ಗಳಿಲ್ಲದೆ ಯಾವುದೇ ಆಸ್ಪತ್ರೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ರೋಗಿಯೊಂದಿಗೆ ಅತಿ ಹೆಚ್ಚು ಸಮಯ ಕಳೆಯುವವರು ನರ್ಸ್ಗಳೇ. ಚಿಕಿತ್ಸೆಯ ಯಶಸ್ಸಿಗೆ ನೇರವಾಗಿ ಪ್ರಭಾವ ಬೀರುವವರು ನರ್ಸ್ಗಳೇ. ಆರೋಗ್ಯ ಸೇವೆಯನ್ನು ಮಾನವೀಯವಾಗಿ ಮಾಡುವವರು ನರ್ಸ್ಗಳೇ.

ಆರೋಗ್ಯ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಬಹು ಅಮೂಲ್ಯ ವ್ಯಕ್ತಿಗಳಾಗಿರುವ ನರ್ಸ್ಗಳ ಜೀವನ ಅಂದುಕೊಂಡಷ್ಟು ಸುಲಭವಿಲ್ಲ. ಅನೇಕ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಸೇವೆಯನ್ನು ಮಾಡ್ತಾ ಇರುವ ನರ್ಸ್ಗಳು ತಾವು ಎದುರಿಸುವ ಸವಾಲು ತುಂಬ ಇದೆ. ದೀರ್ಘ ಸಮಯ ನಿಂತು ಕೆಲಸ, ಭಾರ ಎತ್ತುವಂಥದ್ದು, ನಿದ್ರೆಯ ಕೊರತೆ ಮುಂತಾದ ಸವಾಲುಗಳನ್ನು ನರ್ಸ್ಗಳು ಎದುರಿಸ್ತಾ ಇರ್ತಾರೆ. ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಕಣ್ಮುಂದೆ ಕಾಣ್ತಾ ಇರುತ್ತೆ. ರೋಗಿಗಳ ಮರಣ, ನೋವು ಮತ್ತು ಕುಟುಂಬದ ದುಃಖವನ್ನು ನಿತ್ಯ ನೋಡ್ತಾ ಇರ್ತಾರೆ. ಈ ಎಲ್ಲ ಚಿತ್ರಣಗಳ ನಡುವೆ ಮಾನಸಿಕವಾಗಿ ಎಲ್ಲೂ ಕುಗ್ಗದೆ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ನರ್ಸ್ಗಳು. ಅಧಿಕ ಕೆಲಸದ ಒತ್ತಡ, ಕಡಿಮೆ ವಿಶ್ರಾಂತಿ, ಹೆಚ್ಚು ಕೆಲಸ ಮಾಡಿದರೂ ಅಷ್ಟೇ ವೇತನ, ಕೈಗೆ ಸಿಗೋ ವೇತನ ಕುಟುಂಬ ನಿರ್ವಹಣೆಗೂ ಸಾಕಾಗದಿರುವ ಪರಿಸ್ಥಿತಿ, ಇದೆಲ್ಲದರ ನಡುವೆ ತಮ್ಮ ಕರ್ತವ್ಯವನ್ನು ಯಾವತ್ತೂ ನರ್ಸ್ಗಳು ಮರೆಯೋದಿಲ್ಲ. ಸೋಂಕು ರೋಗಗಳು, ರಾಸಾಯನಿಕ ಔಷಧಿಗಳು, ಮಾನಸಿಕ ಹಿಂಸೆ ಮುಂತಾದವುಗಳ ನಡುವೆ ಕೆಲಸ ಮಾಡುವ ಅನಿವಾರ್ಯತೆ, ಕೆಲವೊಮ್ಮೆ ಬದಲಾದ ಶಿಫ್ಟ್ಗಳಿಂದ ತಮ್ಮ ಕೌಟುಂಬಿಕ ಜೀವನಕ್ಕೂ ತೊಂದರೆ ಆಗ್ತಾ ಇದ್ರು, ಅದೆಲ್ಲವನ್ನು ಸಹಿಸಿಕೊಂಡು ಆರೋಗ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ನರ್ಸ್ಗಳ ಸೇವೆ ಆರೋಗ್ಯ ಕ್ಷೇತ್ರದ ಹೃದಯ ಭಾಗ, ಮಾನವೀಯತೆ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುತ್ತಮ ಉದಾಹರಣೆ. ರೋಗಿಯ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವಲ್ಲಿ ನರ್ಸ್ಗಳ ಪಾತ್ರ ಅಪಾರವಾಗಿದೆ. ವೈದ್ಯರು ನೀಡುವ ಚಿಕಿತ್ಸೆ ಯಶಸ್ವಿಯಾಗಲು ನರ್ಸ್ಗಳ ನಿತ್ಯ ಶ್ರಮ, ಕಾಳಜಿ ಮತ್ತು ಜವಾಬ್ದಾರಿ ಅನಿವಾರ್ಯವಾಗಿದೆ. ನರ್ಸ್ಗಳು ಆರೋಗ್ಯ ಕ್ಷೇತ್ರದ ಮೌನ ಶಕ್ತಿಗಳು. ಅವರ ಸೇವೆ, ತ್ಯಾಗ ಮತ್ತು ಸಹನೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದ್ದರಿಂದ ನರ್ಸ್ಗಳ ಸೇವೆಯನ್ನು ಕೇವಲ ವೃತ್ತಿಯೆಂದು ಭಾವಿಸದೆ ಸಮಾಜದ ಹಿತಕ್ಕಾಗಿ ಸಮರ್ಪಿತವಾದ ಮಹಾನ್ ಸೇವೆ ಅಂತ ಪರಿಗಣಿಸಬೇಕು. ಅವರಿಗೆ ಅಗತ್ಯವಾದ ಗೌರವ ಬೆಂಬಲವನ್ನು ನೀಡಬೇಕು. ನರ್ಸ್ಗಳ ಸೇವೆಯಿಲ್ಲದೆ ಸಮರ್ಥ ಮತ್ತು ಮಾನವೀಯ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಅಲ್ವಾ?

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಉಜಿರೆ SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ AI ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ, ಒಂದು ಸಂವಾದ ಕಾರ್ಯಕ್ರಮ ನಡೆಸಿಕೊಡುವವರು SGM ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆಯಾಗಿರುವ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ PJ ಅವರು.
4: ಪ್ರಿಯ ಶ್ರೋತೃಗಳೇ, ನಾನು ಡಾಕ್ಟರ್ ಶೋಭಾ PJ, SGMIT ಯ ಗಣಿತ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ 14 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. December 22 ಭಾರತದ ಮಹಾನ್ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂನವರ ಜನ್ಮದಿನವಾಗಿತ್ತು. ಈ ದಿನವನ್ನು ನಾವು ಹೆಮ್ಮೆಯಿಂದ ರಾಷ್ಟ್ರೀಯ ಗಣಿತ ದಿನವಾಗಿ ನಮ್ಮ SGMIT ಯಲ್ಲಿ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ಗಣಿತ ಎಂದರೆ ಕೇವಲ ಸಂಖ್ಯೆಗಳ ಆಟವೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಗಣಿತದ ಪಾತ್ರ ಏನು? AI ಬಂದ ಮೇಲೆ ಗಣಿತಜ್ಞರ ಅಗತ್ಯ ಎಷ್ಟರ ಮಟ್ಟಿಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಇಂದಿನ ನಮ್ಮ ವಿಶೇಷ ರೇಡಿಯೋ ಸಂಭಾಷಣೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ನನ್ನ ಸಹೋದ್ಯೋಗಿ, SDM ಇಂಜಿನಿಯರಿಂಗ್ ಕಾಲೇಜ್ನ ಗಣಿತ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
5: ಧನ್ಯವಾದಗಳು ಮೇಡಮ್. ರಾಮಾನುಜರ ಜನ್ಮದಿನದಂದು ಗಣಿತದ ಭವಿಷ್ಯದ ಬಗ್ಗೆ ಮಾತನಾಡೋದು ನನಗೆ ವಿಶೇಷ ಸಂತೋಷ ಮತ್ತು ಗೌರವ.
4: ಮೇಡಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು? ಇಂದಿನ ವಿದ್ಯಾರ್ಥಿಗಳು AI ಎಲ್ಲವನ್ನೂ ಮಾಡುತ್ತದೆ, ಹಾಗಾದರೆ ಗಣಿತ ಓದಬೇಕೇ ಎಂದು ಕೇಳುತ್ತಾರೆ. ಗಣಿತ ಇನ್ನೂ ಅಗತ್ಯವೇ?
5: AI ಅಂದ್ರೆ ಕೃತಕ ಬುದ್ಧಿಮತ್ತೆ. ಮಾನವನಂತೆ ಕಲಿಯಲು, ವಿಶ್ಲೇಷಿಸಲು, ನಿರ್ಧಾರ ಕೈಗೊಳ್ಳಲು ಯಂತ್ರಗಳಿಗೆ ಅಂದ್ರೆ ಕಂಪ್ಯೂಟರ್ಗಳಿಗೆ ಸಾಮರ್ಥ್ಯ ನೀಡುವ ತಂತ್ರಜ್ಞಾನ. ಇನ್ನು AI ಬಂದ ಮೇಲೆ ಗಣಿತ ಓದಬೇಕೇ ಅನ್ನೋದು ಇದೊಂದು ಬಹಳ ಸಾಮಾನ್ಯ ಆದರೆ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆ ಕೇವಲ ಅಕಾಡೆಮಿಕ್ ಕುತೂಹಲವೊಂದೇ ಅಲ್ಲ, ಇದು ಭವಿಷ್ಯದ ಶಿಕ್ಷಣ, ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಇದು ಮಾರ್ಗಸೂಚಿ. ಗಣಿತವನ್ನ ಬಹಳ ಕಾಲದಿಂದ ವಿಜ್ಞಾನಿಗಳ ತಾಯಿ ಅಂದ್ರೆ ಕ್ವೀನ್ ಆಫ್ ಸೈನ್ಸ್ ಅಂತಲೇ ಕರೀತಾರೆ. ಭೌತಶಾಸ್ತ್ರ, ಎಂಜಿನಿಯರಿಂಗ್, ವೈದ್ಯಕೀಯ, ಅರ್ಥಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ ಇವೆಲ್ಲವೂ ಗಣಿತದ ಮೇಲೆ ನಿಂತಿವೆ. ಹಾಗಾಗಿಯೇ ಇಟಲಿಯ ವಿಜ್ಞಾನಿ ಗೆಲಿಲಿಯೋ ಹೇಳಿರೋದು ಗಣಿತ ಪ್ರಕೃತಿಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವ ಭಾಷೆ ಅಂತ. ಗಣಿತ ಇಲ್ಲದೆ ವೈಜ್ಞಾನಿಕ ನಿಯಮಗಳನ್ನು ಮಾದರಿಗೊಳಿಸಲು ಸಾಧ್ಯವೇ ಇಲ್ಲ. ಗಣಿತ ಕೇವಲ ಲೆಕ್ಕಾಚಾರ ಅಲ್ಲ, ಅದೊಂದು ತಾರ್ಕಿಕ ಚಿಂತನೆಯ ಶಿಸ್ತುಬದ್ಧ ಅಳವಡಿಕೆ.
4: ಹಾಗಾದರೆ ಮೇಡಮ್, AI ಯಾವುದೋ ಮಾಯಾಜಾಲ ಅಂದರೆ ಮ್ಯಾಜಿಕ್ ಬಾಕ್ಸಾ?
5: ಇಲ್ಲ ಇಲ್ಲ, AI ಮಾಯಾಜಾಲವಂತೂ ಖಂಡಿತ ಅಲ್ಲ, ಅದು ಗಣಿತದ ಶಿಸ್ತಿನ ಅನ್ವಯ. ಯಂತ್ರಗಳು ಸ್ವತಃ ಯೋಚಿಸೋದಿಲ್ಲ, ಅವು ಗಣಿತೀಯ ನಿಯಮಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. AI ಸಂಪೂರ್ಣವಾಗಿ ಗಣಿತದ ವಿವಿಧ ಶಾಖೆಗಳ ಮೇಲೆ ಅವಲಂಬಿತ. ರೇಖೀಯ ಬೀಜಗಣಿತ, ಮ್ಯಾಟ್ರಿಕ್ಸ್, ವೆಕ್ಟರ್ಗಳು, ನ್ಯೂರಲ್ ನೆಟ್ವರ್ಕ್ಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳಲಾದರೆ, ಸಂಭಾವ್ಯತೆ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರೊಬ್ಯಾಬಿಲಿಟಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಿಯಮಗಳು ಸಹಾಯ ಮಾಡುತ್ತವೆ. ಕ್ಯಾಲ್ಕುಲಸ್ ಆಪ್ಟಿಮೈಸೇಷನ್ ಮೂಲಕ ಯಂತ್ರಗಳಿಗೆ ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡುತ್ತವೆ. ವಿಭಜಿತ ಗಣಿತ ಅಂದ್ರೆ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್, ಅಲ್ಗಾರಿಥಮ್ ಅಭಿವೃದ್ಧಿ, ಗ್ರಾಫ್ ಥಿಯರಿ, ಕ್ರಿಪ್ಟೋಗ್ರಫಿಯಲ್ಲಿ ಉಪಯೋಗ. ಹೀಗೆ ಎಐ ಪ್ರಗತಿ ಅಂದರೆ ಅದೊಂದು ಗಣಿತದ ಪ್ರಗತಿಯೇ ಸರಿ. ಹೊಸ ಗಣಿತೀಯ ವಿಧಾನಗಳು ಅಭಿವೃದ್ಧಿಯಾದಂತೆ ಎಐ ಕೂಡ ಶಕ್ತಿಶಾಲಿ ಆಗ್ತದೆ. ಆದ್ದರಿಂದ ಗಣಿತ ಸಂಶೋಧನೆಯ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ.
4: ಶ್ರೀನಿವಾಸ್ ರಾಮಾನುಜನರು ಇಂದು ಬದುಕಿದ್ದರೆ ಎಐ ಯುಗದಲ್ಲಿ ಅವರ ಪಾತ್ರ ಹೇಗಿರುತ್ತಿತ್ತೆಂದು ನೀವು ಯೋಚಿಸಿದಿರಾ ಮೇಡಮ್?
5: ಖಂಡಿತ ಯೋಚಿಸ್ತೇನೆ. ರಾಮಾನುಜರ ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿಗಳು, ಮಾಡ್ಯುಲರ್ ಫಂಕ್ಷನ್ಗಳು, ಇಂದು ಕ್ರಿಪ್ಟೋಗ್ರಫಿ, ಡಾಟಾ ಭದ್ರತೆ ಮತ್ತು ಅಲ್ಗಾರಿದಮ್ಗಳಿಗೆ ಅತ್ಯಂತ ಉಪಯುಕ್ತ. ಅವರು ನಮಗೆ ಕಲಿಸಿದ ಪಾಠ, ಆಳವಾದ ಶುದ್ಧ ಗಣಿತ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶುದ್ಧ ಗಣಿತದ ಮೌಲ್ಯ ಕಾಲದೊಂದಿಗೆ ಇನ್ನಷ್ಟು ಬೆಳೆಯುತ್ತದೆ. ರಾಮಾನುಜರ ಕೆಲಸಗಳು ಅನ್ವಯಿಕತೆಗಿಂತ ಅಂದರೆ ಎಪ್ಲೈಗಿಂತ ಮೊದಲಿನ ಚಿಂತನೆಯ ಆಳವನ್ನು ತೋರಿಸ್ತವೆ. ಎಐ ಯುಗದಲ್ಲಿ ಅವರ ಅಂತರ್ದೃಷ್ಟಿಯ ಮಹತ್ವ ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ.
4: ಈಗ ನಾವು ಡೇಟಾ ಚಾಲಿತ ಸಮಾಜದಲ್ಲಿ ಬದುಕುತ್ತಿದ್ದೇವೆ, ಹಾಗಾದರೆ ಅಲ್ಲಿ ಗಣಿತದ ಪಾತ್ರ ಏನು ಮೇಡಮ್?
5: ಗಣಿತ ಇಲ್ಲದೆ ಡಾಟಾ ಜ್ಞಾನ ಆಗುವುದಿಲ್ಲ. ಡಾಟಾ ಅಂದರೆ ಕಚ್ಚಾ ವಸ್ತು, ಅದನ್ನು ಜ್ಞಾನವನ್ನಾಗಿಸುವುದು ಗಣಿತ. ವೈದ್ಯಕೀಯ ನಿರ್ಣಯ, ಹವಾಮಾನ ಮುನ್ಸೂಚನೆ, ಹಣಕಾಸು ಮಾರುಕಟ್ಟೆ ಎಲ್ಲೆಡೆ ಗಣಿತೀಯ ಮಾದರಿಗಳೇ ಆಧಾರ, ಹಾಗೂ ಎಲ್ಲವೂ ಗಣಿತೀಯ ಮಾದರಿಗಳ ಫಲ. ಹಾಗಾಗಿ ಡಾಟಾದಲ್ಲಿರುವ ಮಾದರಿಗಳನ್ನು ಗುರುತಿಸಲು ಗಣಿತ ಅನಿವಾರ್ಯ. ಎಐ ವ್ಯವಸ್ಥೆಗಳು ಈ ಮಾದರಿಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತವೆ.
4: ಅಂದ್ರೆ ಎಐ ಬಂದ ಮೇಲೆ ಗಣಿತಜ್ಞರ ಕೆಲಸ ಕಳೆದು ಹೋಗುತ್ತದೆಯೇ?
5: ಖಂಡಿತ ಇಲ್ಲ. ಎಐ ವೇಗದ ಲೆಕ್ಕಾಚಾರ ಮಾಡುತ್ತದೆಯೇ ಹೊರತು ಹೊಸ ಪ್ರಶ್ನೆಗಳನ್ನು ಕೇಳುವುದು, ಹೊಸ ಸೃಜನಶೀಲ ಚಿಂತನೆ, ತಾತ್ವಿಕ ಆಳದ ಸಿದ್ಧಾಂತಗಳನ್ನು ರೂಪಿಸುವುದು ಇವೆಲ್ಲವೂ ಮಾನವ ಬುದ್ಧಿಶಕ್ತಿಯ ಶಕ್ತಿ. ರಾಮಾನುಜರ ಅಂತರ್ದೃಷ್ಟಿಯನ್ನು ಯಂತ್ರಗಳು ಅನುಕರಿಸಲು ಸಾಧ್ಯವೇ ಇಲ್ಲ. ಎಐ ಸಾಧನವಾದರೆ ಗಣಿತಜ್ಞ ದಾರಿದೀಪ. ಮಾನವ ಬುದ್ಧಿಮತ್ತೆಯ ಪಾತ್ರ ಇನ್ನೂ ಯಂತ್ರಗಳು ಮಾಡಲು ಇದುವರೆಗೂ ಸಾಧ್ಯವಾಗಿಲ್ಲ.
4: ಹಾಗಾದರೆ ಎಐ ಯುಗದಲ್ಲಿ ಗಣಿತ ಶಿಕ್ಷಣ ಹೇಗೆ ಬದಲಾಗುತ್ತಿದೆ?
5: ಇಂದು ದೃಶ್ಯೀಕರಣ ಅಂದರೆ ವಿಶ್ವಲೈಸೇಷನ್, ವೈಯಕ್ತಿಕ ಕಲಿಕೆ, ಎಐ ಆಧಾರಿತ ಟ್ಯೂಟರಿಂಗ್ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಭಯ ಅಲ್ಲ, ಕುತೂಹಲದ ವಿಷಯವನ್ನಾಗಿಸ್ತಾ ಇವೆ. ಆದರೆ ಮೂಲಭೂತ ಕಲ್ಪನೆಗಳ ಗಾಢ ಅರಿವು ಅತ್ಯವಶ್ಯಕ. ತಂತ್ರಜ್ಞಾನ ಕಲಿಕೆಯನ್ನು ಸುಲಭಗೊಳಿಸಬಹುದೇ ಹೊರತು ಬದಲಿಸಲಾರದು. ಸಿದ್ಧಾಂತಗಳ ಅರಿವಿಲ್ಲದೆ ಉಪಕರಣಗಳ ಬಳಕೆ ಎಂದೂ ಅಪೂರ್ಣ.
4: ಎಐ ಯುಗದಲ್ಲಿ ಭಾರತದ ಭವಿಷ್ಯವನ್ನು ನೀವು ಹೇಗೆ ನೋಡುತ್ತೀರಿ?
5: ಭಾರತಕ್ಕೆ ಗಣಿತದಲ್ಲಿ ದೀರ್ಘ ಪರಂಪರೆ ಇದೆ. ಆರ್ಯಭಟರಿಂದ ರಾಮಾನುಜಂವರೆಗೆ ಎಐ ಯುಗದಲ್ಲಿ ಭಾರತವು ಮೂಲ ಗಣಿತ ಸಂಶೋಧನೆ ಮತ್ತು ಗಣಿತ ಕಂಪ್ಯೂಟರ್ ವಿಜ್ಞಾನ ಸಂಯೋಜಿತ ಅಧ್ಯಯನದಲ್ಲಿ ಮುಂಚೂಣಿಗೆ ಬರಬಹುದು. ನವೀನ ಅಲ್ಗರಿದಮ್ ಅಭಿವೃದ್ಧಿಯಾಗಿ ಈ ಕ್ಷೇತ್ರಗಳಲ್ಲಿ ಭಾರತ ಜಾಗತಿಕ ನಾಯಕತ್ವ ವಹಿಸಬಹುದು. ಯುವ ಗಣಿತಜ್ಞರಿಗೆ ಇದು ದೊಡ್ಡ ಅವಕಾಶಗಳ ಕಾಲ. ರಾಮಾನುಜನರ ಕನಸಿನ ಭಾರತವಾದ ಗಣಿತದಲ್ಲಿ ವಿಶ್ವಗುರು ಮಾಡುವ ಜವಾಬ್ದಾರಿ ಈಗಿನ ಯುವ ಗಣಿತಜ್ಞರದು.
4: ಹಾಗಾದರೆ ಎಐ ಮತ್ತು ಗಣಿತಕ್ಕೆ ನೈತಿಕತೆಯ ಸಂಬಂಧ ಇದೆಯೇ?
5: ಖಂಡಿತ ಇದೆ. ಎಐ ನಿರ್ಧಾರಗಳು ನ್ಯಾಯಸಮ್ಮತವಾಗಿರಬೇಕಾದ್ರೆ ಅದರ ಹಿಂದೆ ಇರುವ ಗಣಿತೀಯ ಮಾದರಿಗಳು ಪಾರದರ್ಶಕವಾಗಿರಬೇಕು. ಅಲ್ಗಾರಿತಾತ್ಮಕ ಪಕ್ಷಪಾತ ತಪ್ಪಿಸಬೇಕು. ಇದು ಗಣಿತಜ್ಞರ ನೈತಿಕ ಜವಾಬ್ದಾರಿ. ಗಣಿತವಿಲ್ಲದೆ ಎಐ ಇಲ್ಲ. ಎಐ ಯುಗದಲ್ಲಿಯೂ ಗಣಿತ ಜೀವಂತ. ತಪ್ಪಾದ ಮಾದರಿಗಳು ಸಮಾಜದಲ್ಲಿ ಅನ್ಯಾಯಕ್ಕೆ ಕಾರಣವಾಗಬಹುದು. ಇದುವೇ ಗಣಿತಕ್ಕೆ ನೈತಿಕತೆಯೊಂದಿಗೆ ಇರುವ ಸಂಬಂಧ.
4: ಈ ರಾಷ್ಟ್ರೀಯ ಗಣಿತ ದಿನದಂದು ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡಲಿಚ್ಛಿಸುತ್ತೀರಿ ಮೇಡಮ್?
5: ರಾಷ್ಟ್ರೀಯ ಗಣಿತ ದಿನ ಕೇವಲ ಸ್ಮರಣೆ ಅಲ್ಲ, ಅದೊಂದು ಪ್ರೇರಣೆ. ಇದು ಹೊಸ ತಲೆಮಾರಿಗೆ ಗಣಿತದ ಮಹತ್ವವನ್ನು ನೆನಪಿಸುವ ದಿನ. ಗಣಿತ ಒಂದು ವಿಷಯ ಅಲ್ಲ, ಅದು ಚಿಂತನೆಯ ವಿಧಾನ. ಪ್ರತಿಯೊಬ್ಬ ಗಣಿತ ಪ್ರೇಮಿ ರಾಮಾನುಜರಂತೆ ಆಳವಾಗಿ ಯೋಚಿಸುವಂತಾಗಬೇಕು. ಎಐ ಯುಗದಲ್ಲಿಯೂ ಗಣಿತ ಮಾನವತೆಗೆ ದಾರಿ ತೋರಿಸುತ್ತಿದೆ. ಆ ನಿಟ್ಟಿನಲ್ಲಿ ಗಣಿತದ ಮೂಲಕ ಯಾರ್ಯಾರು ಸಂಶೋಧನೆ ಮಾಡುತ್ತಿದ್ದಾರೋ ಅವರುಗಳೆಲ್ಲ ಮಾನವನ ಪ್ರಗತಿಯ ದಿಕ್ಕು ತೋರಿಸುವಂತಾಗಬೇಕು, ಇದು ನನ್ನ ಆಶಯ.
4: ಪ್ರಿಯರೇ, ಇಂದಿನ ಈ ಅರ್ಥಪೂರ್ಣ ಸಂಭಾಷಣೆಯ ಮೂಲಕ ಒಂದು ವಿಷಯವಂತೂ ಸ್ಪಷ್ಟ: ಕೃತಕ ಬುದ್ಧಿಮತ್ತೆಯ ಹೃದಯ ಮಾನವನ ಗಣಿತದ ಬುದ್ಧಿಮತ್ತೆಯ ಮೇಲೆ ಅವಲಂಬಿತವಾದ್ದರಿಂದ ತನ್ನ ಮಹತ್ವವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ಈ ರಾಷ್ಟ್ರೀಯ ಗಣಿತ ದಿನದಂದು ನಾವು ಕೊಡುವ ಪ್ರಮುಖ ಸಂದೇಶವೇನೆಂದರೆ, ಗಣಿತವನ್ನು ಎಂದು ಭಯವಾಗಿ ಅಲ್ಲ, ಬದಲಾಗಿ ಚಿಂತನೆಯ ಸಾಧನವಾಗಿ ಅಳವಡಿಸಿಕೊಳ್ಳೋಣ ಎನ್ನುವ ಆಶಯದೊಂದಿಗೆ ಇಂದಿನ ವಿಶೇಷ ಸಂಭಾಷಣೆಯಲ್ಲಿ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡ ನನ್ನ ಆತ್ಮೀಯರಾದ ಡಾಕ್ಟರ್ ವಿದ್ಯಾ ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.
5: ನಿಮಗೂ ಬಹಳ ಧನ್ಯವಾದಗಳು ಮೇಡಮ್.

ಇದುವರೆಗೆ ಎಐ ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ ಸಂವಾದ ಕಾರ್ಯಕ್ರಮ ಕೇಳಿದಿರಿ. ಪಾಲ್ಗೊಂಡವರು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ

0: ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೇಡ್ ನಡತಂದುಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯಿ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರೆ ಇನಿ ನಮಕ್ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಲು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರುಳ್ಳೇರು. ಕಾರ್ಯಕ್ರಮಗು ಮೊಕ್ಕೆದ ಸುಲ್ಮೆಲು
1: ಸುಲ್ಮೆಲು ಸರ್.
0: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡುದು ಪನ್ನೊಲಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪುಡು ಪಂದ್.
1: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮನ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತ ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡೆ ನೀರ್ ತೇವಾಂಶ ಏತ ಆ ಮಣ್ಣು ದಿತ್ತದ ದೀವ ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
1: ಮಸ್ತ್ ಲಾಭ ಉಂಡು ಸರ್. ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಲಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು pH ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಪನ್ಪುನವು ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ನೋಂಡು ತರ್ತ ಅವು 7 14 ಉಳ್ಳ ಆಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು ಅವೇ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪುಡಿ ಪಾಡುವೇರು ಕುಮಾಯ ಪೇರು ಅವನ್ನು ಪಾಡುವೇರು ಅವು ದಾಯ ಪಾಡುವೇರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಗ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಕೊಂಡು ಸರ್ ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
0: ಎಡ್ಡೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಲೂ ಇಲ್ಲ ನಮಕ್ ಅನ್ಯ ಎಂಚ ದೆಪ್ಪುನ ಕ್ರಮ ಎಂಚ
1: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪನ್ಪೆ ಸರ್ ಇತ್ತೆ ಒಂಜ್ ಎಕ್ರ ಜಾಗ ಉಂಡುಂದಿ ಎನ್ನಲೆ ಇರನ ತೋಟ ಆ ಒಂಜ್ ಎಕ್ರ ಜಾಗಡ್ ನಮ್ಮ ದಾದ ಮನ್ ಪಡ್ವಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನ್ ಪುರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ ಬೇರು ಇತ್ತೆ ಬರಕಂಗದೈ ನಡೊಂದು ಆ ರೀತಿ ಮನ್ಪುನ ಸಂದರ್ಭ ಬೋಟು ಅವೇನ್ ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ ದೆಪ್ಪಡಾಕೊಂಡು ಪ್ರತ್ಯೇಕವಾದ ಒಂಜ್ ಎಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪಣಾಂಡ ಒಂಜಿ ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಖಜಾವು ಇಂಚಿನ ಈ ಸೊಪ್ಪು ಕರದು ಪರಿಪುಣದೆ ಅಲ್ಲೆತ್ತದ ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ ಅದಪಂಡ ಒಂಜಿ ಆ ಓಯ್ ಕೃಷಿ ಆವಡ ಅವೈತ ಬೇರೆ ಏತ್ ಆಳಾಗಿ ಹೋಗ್ಕೊಂಡು ಅವೈತ ಐನಾ ಒಂಜಿ ವಿಷಯ ನಿರ್ಧಾರ ಮಂತದ್ದು ನಮ್ಮ ಆತ ಆಳಾಗಿ ಮಣ್ಣದ ಮಾದರಿನ ದೆಪ್ಪಡಾಕೊಂಡು ಒಂಜಿ ವಿ ಶೇಪ್ ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೇ ಪಾಡೋಡು ಅವು ನಮಕ್ ಪುರ್ಚಿ ನಮಕ್ ಬೋಡೆ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದು ಮಿತ್ರದ ಅಡ್ ತಳಾಗ ಮುಟ್ಟಲ್ಲ ಒಂಜಿ ಕೆರಸದ ದೆಪ್ಪೋಡು ಅತ್ತಂಡ ಒಂಜಿ ಸ್ಲೈಸ್ ಮಣ್ಣು ದೆಪ್ಪೋಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಭೂಮಿಟ ಒಂಜಿ ಕೆಲಸ ಮಣ್ಪಣಾರ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪ್ಪಾರ ಇರು ಕಪ್ಪು ಕಪ್ಪು ಮಣ್ಣು ಇಪ್ಪುಂಡು ಐಟ್ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು. ಅವೇ ಆ ಮಧ್ಯ ಪದರಾಟ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು, ಅದನ್ನ ಚೂರು ಆಳಗೆ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ. ಮೇಲು ಪದರಡ ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಲೆನ ಸೊಪ್ಪು ಅತಂಡ ಬೇತೆ ಒಬ್ಬೆ ಒಂಜಿ ವಸ್ತುಲು ಖರಾದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು. ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಂತೊಂದು ಇಪ್ಪುವ. ಮತ್ತೆ ಎರೆಹುಳು ಪುರ ಇಪ್ಪುಂಡುದುಲೆ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು. ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೆ ಪೊಡಾಪುಂಡು. ಅವೇ ರೀತಿಟ್ ಆ ಬೇತೆ ಬೇತೆ ನಮ್ಮ ಕಡೆ ಇಟ್ಟು ಒಂಜಿ ನಾಲ್ಕು ಕಡೆ ಇಟ್ಟು ಗುರುತು ಮಂತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನು ಕಲೆಕ್ಟ್ ಮಣ್ಣು ಪೊಡಾಪುಂಡು. ದೆತ್ತದ ಅವೇನ್ ಒಂಜಿ ಕ್ಲೀನ್ ಆಯ್ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗೆ ಪಾಡದು ಅವೇನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು. ಮಿಕ್ಸ್ ಮಂತದ ಐಟ್ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ಅದೆತ್ತದ ದಕ್ಕೋಡು ಅವನ್ನ ನಮ್ಮ ಟೆಸ್ಟ್ ಮಣ್ಣು ಪೆರಾಪುಜಿ ನಮಕ್ಕೆ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣು ತೆಕ್ಕು ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ಡು ಭಾಗನ ದೆತ್ತದ ದಕ್ಕೋಡು ನಮ್ಮ ನಮಕ್ಕೆ ಬೋ ಒಂಜಿ ರಡ್ಡು ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರನ ಪುದರ್ ಬೊಕ್ಕ ಅವು ವಾ ಸರ್ವೇ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನ ಬೊಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
0: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಸರ್ಟಿಫಿಕೇಟ್ ಕೊರ್ಪಾರು ಅವು ಈ ಸರ್ಕಾರದ ಸವಲತ್ತುಗುದಲ್ಲ ಅನುಕೂಲ ಆಪುಂಡ
1: ಉಂಡು ಸರ್. ಇತ್ತೈರ್ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಇಡ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟ್ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಪಂಡ್ದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪಂಡ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಗೊಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಅವೇ ತಗೊಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋ ನೋಡಿ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬೊಕ್ಕ ನೀರು ಪರೀಕ್ಷೆ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು.
0: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಎಲ್ಲ ಮಲ್ಪಾರು ಅವು ನೀರಿದ ಪರೀಕ್ಷೆ ಎಂಚ
1: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತುಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಎತ್ತು ಗಡಸುತನ ಉಂಡ ಇಜ್ಜ ಅಂಚನ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
0: ಗೊತ್ತಾಪುಂಡು
1: ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ ಮಾತ್ರ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು.
0: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರು ಬೊಕ್ಕ ಈ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರು
1: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ಡು ಆತನ ಮೂಜಿ ದಿನ ಬೋರ್ಡ್ ಹಾಕೊಂಡು ಸರ್ ಕೆಲವೊಂದು ಸಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರದೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಪುರ ಒಂಚೂರು ಆತಂಡ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರದಲ್ಲಿ ಅಂಚರ ಚಂಡಿ ಇಪ್ಪುಂಡು ಅವೇನಕ್ಲು ಉಲುಂಗದಿಜ್ಜ ಅಂಡ ಅಂಕ್ಲ ಒಂಜಿ ದಿನ ದೀವಡ ಅಪ್ಪನ ಮುಲ್ಲು ಪಂಡ ನೆರಲ್ಲಡೆ ಉಲುಂಗೋಡವು ಅದು ಇಪ್ಪನಾಗ ಚೂರು ಒಂಜಿ ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನಾಗ ಎಂಕ್ಲ ಒಂಜು ವೇಳೆ ಮಣ್ಣು ಉಲುಂಗದಿತ್ತಂಡ ಅಂಡ ಒಂಜಿ ಮಣ್ಣದ ಮಾದರಿ ಇರದ ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ.
0: ಇದೆ ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
1: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನಾಗ ಐದು ಕೆಲವೊಂದು ರಿಯಾಕ್ಷನ್ ಆಗುಂಡು ಅವು ಆಯರ ಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ನಮಗೆ ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿಯಲ್ಲಿ ಗೊತ್ತಾವಡ ಪಂಡ ನಮ್ಮ ನೆರಳು ನುಂಗಾವಡಾಪುಂಡು.
0: ಇತ್ತೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
1: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ಕರ ವೆಚ್ಚ ಪಂಡದ ಒಂದು 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
0: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿನಂಚಿನ ಒಂಜಿ ವ್ಯವಸ್ಥೆ ಇತ್ತೆ. ನಮ್ಮ ಉಜಿರೆ SGM ಕಾಲೇಜ್ದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು. ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬೊಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನುಪಲ್ನೆ.
1: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು ಪದವಿ ಕಾಲೇಜ್ ಅವೇತ ಕ್ಯಾಂಪಸ್ದ ಉಲ ಏ ಇಪ್ಪನ ಅವೇಟ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೇತ ಪಕ್ಕಡೆ ಇಪ್ಪನ ಅಂಜಿದ್ನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋಣ ಅಲ್ಲಿ ಇದ್ದಿಂದ ಎಂಕ್ಲೆಗ್ ಫೋನ್ ಮಾಡ್ತದ ಅದನ್ನು ಎಂಕ್ಲೆ ಆತರ ಒಪ್ಪಡ ಒಂಜಿ ಮಾಹಿತಿ ಪಡೆಯೋಣ ಅಲ್ಲಿ
0: ಈ ನನ್ನ ಫೋನ್ ನಂಬರ್ ನೋಡಿ
1: 97 3104 0 8
0: ಕುಡುರ ಪರಂಪರ
1: 97 3104 0 8
0: 97 3104 0 8 ಈ ಸಂಖ್ಯೆಗೆ ಫೋನ್ ಮಾಡ್ತಾರಂಡ ಇರು ಪಾತ್ರ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ದೆಪ್ಪುನ ಹೆಂಚಿನ ವಿಧಾನ ವಾರಿತಿ ದೆಪ್ಪುಡು ಮನಪುನ ಹೆಂಚಿನ ಮಾಹಿತಿನ ಇರು ಕೊರ್ಪಾರು
1: ಅಂದೆ
0: ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪುನದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬೊಕ್ಕ ಐತೆ ಸವಲತ್ತು ತಿಕ್ಕುನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರಿತಿದ ಒಂಜಿ ಮಣ್ಣನ್ನತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರಿತಿ ಕಾಳಜಿ ದಿತ್ತ ನೋಡು ನನ್ಪರ್
1: ಕೃಷಿಕೇರ್ನ ಬಗ್ಗೆ ಪನ್ವಾಡ ಸರ್ ಆಕ್ಲ ಕೆಲವರು ದಾದಮನ್ ಪೇರ್ಪಂಡ ಒಂಜೇ ರೀತಿಯ ಕೃಷಿನ ಮಂತೊಂದು ಪೇರ್ ಆಕ್ಲ ಕೃಷಿ ವಿಷಯ ಕೃಷಿನ ಬದಲಾವಣೆ ಮಂತೊಂದಿತ್ತಿರ್ನಂಡ ಕೆಡ್ಡೆ ಇತ ಉದಾಹರಣೆಗೆ ಏಕದಳ ತ ಒಂಜಿ ಕೃಷಿ ಮನ್ ಪೇರ್ ಆಕ್ಲ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮಂತಿರ್ಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬೋಡಪ್ ನೀರ್ತ ಜಾಸ್ತಿ ಆಕ್ಲು ರಾಸಾಯನಿಕ ಗೊಬ್ಬರ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕುಂಡು ಅವೇನು ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರ್ದು ಜಾಸ್ತಿ ಬಳಕೆ ಮಾಡ್ಬೇಕು ಒಂಚೂರು ಕಮ್ಮಿ ಮಾಡ್ಪಡಾಕುಂಡು ಅಂಚ ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ ಪೇರ್ಪಂಡ ನೀರು ಬೋಡನಾತ ಉಂಡು ಬಂಡದ್ದು ನೀರು ಅಗತ್ಯರ್ದು ಜಾಸ್ತಿ ಪಾಡುವೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡು ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇರ್
0: ನಾನು
1: ಅವೇಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದುಂಡು ಅವಿಕ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
0: ಅಂಚಿದ ಹತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಆಯ್ತ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನ ಹೆಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪುನ ಬಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪುನ ಬಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳುಗೆರೆಗೆ ತೆರಿಪಾಯರು ಎಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳುಗೆರನ ಪರವಾದ ಇರಿಗೆ ಉಡಲ್ ದಿಂಜಿನ ಸೊಲ್ಮೇಲು
1: ಸೊಲ್ಮೇಲು ಸರ್
0: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ನಮಸ್ಕಾರ ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ ಮೊದಲಿಗೆ ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜ್ಯೋತಿ ರವಿಪ್ರಕಾಶ್

0: ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೇ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದು ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು, ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನು ರೂಪಿಸಿದಾತ. ಧ್ವನಿ ಎತ್ತಿದರೂ ಜ್ಞಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು. ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬಳಿಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರುಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಭರವಸೆಯ ಬೆಳಕ ಹಚ್ಚಿದ್ದೀರಿ. ನೋವು ನುಂಗಿದ ಹೃದಯಗಳಿಗೆ ಸಿಹಿ ನೆನಪಿನ ನಲಿವನ್ನ ತಿನ್ನಿಸಿದ್ದೀರಿ. ಆಸೆ ಆಕಾಂಕ್ಷೆಗಳನ್ನು ಹೊತ್ತ ಮನಗಳಿಗೆ ಪ್ರಯತ್ನದ ದಿಕ್ಕನ್ನು ತೋರಿಸಿದ ಗುರುವಾಗಿದ್ದೀರಿ. ಮುಂದಿನ ಕವನದ ಶೀರ್ಷಿಕೆ ಬದುಕಿಗೊಂದು ಬರಹ. ಬದುಕಿನ ದಾರಿ ನಿಂತರೂ ಭರವಸೆಯ ಹಾದಿ ನಿಲ್ಲದಿರಲಿ, ಸಾವಿನ ಹೆಜ್ಜೆ ಹತ್ತಿರವಾದರೂ ಸ್ವೀಕರಿಸುವ ಮನೋಭಾವ ಅಳಿಯದಿರಲಿ, ಒಡಕು ಕೆಡುಕುಗಳ ನಡುವೆ ಅನುಭವಗಳ ಮೆಲುಕು ನಡೆಯುತ್ತಿರಲಿ, ಸಮಯ ಕಳೆದರೂ ಸಂಬಂಧಗಳು ಕಳೆದೋಗದಿರಲಿ, ಮರಣ ಹತ್ತಿರವಾದರೂ ಬದುಕಿನ ಇತಿಹಾಸ ಎತ್ತರವಾಗಿರಲಿ, ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ, ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮದಾಗಲಿ, ಒಬ್ಬಂಟಿತನ ಕಾಡಿದರೂ ತನುಮನುವು ಒಂದುಗೂಡಿರಲಿ, ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ, ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ, ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ, ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ. ಅಧಿಹರೆಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆ ಇಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಅಧಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ, ಕ್ಷಣ ಕ್ಷಣವೂ ಅಲುಗಾಡುವ ಕಣ್ಗಳಂತೆ ನಮ್ಮಿ ಚಂಚಲ ಮನವು, ಕ್ಷಣದಿ ಮೈ ಮರೆತರೆ ಅಲುಗಾಡಿಸಬಹುದು ಅಧಿಹರೆಯದ ನಿಲುವು. ಮುಂದಿನ ಶೀರ್ಷಿಕೆ ನೆನಪು. ಕಂಡ ಕನಸುಗಳ ಕ್ಷಣವೊಂದು ಕಣ್ಣೆದುರಿಗೆ ಹಾದು ಹೋದಂತಾಯಿತು, ತಿರುಗಿ ನೋಡುವಷ್ಟರಲ್ಲಿ ಅದೊಂದು ನೆನಪಾಗಿ ಉಳಿದು ಬಿಟ್ಟಿತು, ಸಾಗಿದಾಗ ನೆನಪಿನ ಬೀದಿಯಲ್ಲಿ ನನಸಿನ ನಲಿವಿತ್ತು, ನಿಂದನೆಯ ನೋವಿತ್ತು, ಭರವಸೆಯ ಬೆಳಕಿನ ಹುರುಪಿತ್ತು, ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು, ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ, ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ, ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಬ್ಬನಿಯಾಗಿ, ಮೈಸೋಕಿಸುವ ತಂಗಾಳಿಯಾಗಿ, ಸಿಹಿಜೇನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ. ಇರಬೇಕಿತ್ತು ಸೃಜನಶೀಲತೆಯಿಂದ, ಮರೆತರು ಎಲ್ಲ ದುಶ್ಚಟಗಳಿಂದ. ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ ಕುಳಿತರು ಮೂಢರಂತೆ ಬದುಕಿನಲ್ಲಿ. ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ, ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ. ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ. ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ.
0: ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

ಭಾವಗೀತೆಯೊಂದಿಗೆ ಇಂದಿನ ಕನ್ನಡ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.5.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಅಲ್ಲದೆ ಹೋದ್ರೂ ಎರಡು ಚಕ್ರದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 500,000 ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ, ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಶೀಲ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೇ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಶೀಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಶೀಲಾ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ, ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕೆ ಇಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000+ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರ್ದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೋ ಟ್ರಾಫಿಕ್ ರೂಲ್ಸ್ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ರೇಡಿಯೋ ನಿನಾದ ಕೇಳುಗರಿಗೆ ಸ್ವಾಗತ. ನಾನು ನೈದಿಲೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಈ ಸೂಚನಾ ಫಲಕಗಳನ್ನ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೋಡಿರ್ತೇವೆ. ಈ ಧೂಮಪಾನ ಜೀವನಕ್ಕೂ ಹಾನಿಕಾರಕವೇ. ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಧೂಮಪಾನವನ್ನು ತ್ಯಜಿಸುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರದಂದು ಧೂಮಪಾನ ರಹಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ.

ನಾನು ಸಂಜಯ್ ಚಿತ್ರದುರ್ಗ. ಭಾರತದ ಜನಸಂಖ್ಯೆಯ ಬಹುಪಾಲು ಜನರು ಯುವಜನರು. ಅದರಲ್ಲೂ ಮಧ್ಯಮ ವರ್ಗದ ಜನರು ದೇಶದ ವರ್ತಮಾನ ಮತ್ತು ಭವಿಷ್ಯವನ್ನು ತೀರ್ಮಾನ ಮಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಆದರೆ ಭಾರತದ ಹೆಚ್ಚಿನ ಧೂಮಪಾನಿಗಳು ಅರೆಯದರಲ್ಲಿ ಅಥವಾ ತರುಣಾವಸ್ಥೆಯಲ್ಲೇ ಧೂಮಪಾನ ಮಾಡಲು ಆರಂಭ ಮಾಡುತ್ತಾರೆ. ಕೆಲವರು ತಿಳುವಳಿಕೆಯ ಕೊರತೆಯಿಂದಾಗಿ, ಇನ್ನೂ ಕೆಲವರು ಅದರ ದುಷ್ಪರಿಣಾಮ ಗೊತ್ತಿದ್ದರೂ ಸಹ ಧೂಮಪಾನದ ಬಲೆಗೆ ಬೀಳುತ್ತಿದ್ದಾರೆ. ಅದರಲ್ಲೂ ಭಾರತದ ಕೆಳವರ್ಗದ ಹಾಗೂ ಮೇಲ್ವರ್ಗದ ಯುವಕರಲ್ಲಿ ಬಹುಪಾಲು ಜನರು ತಮ್ಮ ಅರೆಯದರಲ್ಲೇ ಧೂಮಪಾನದ ಚಟಕ್ಕೆ ಬಿದ್ದು ಬಲಿಯಾಗುತ್ತಿದ್ದಾರೆ. ಅದೇ ಅರೆಯದವರು ತಮ್ಮ ಹಿರಿಯರಿಗಿಂತ ಹೆಚ್ಚಾಗಿ ಜೊತೆ ಇರುವವರ ಪ್ರಭಾವಕ್ಕೊಳಗಾಗುವುದರಿಂದ ಸಿಗರೇಟ್ಗಳ ಸೇವನೆಯನ್ನು ಆರಂಭಿಸದಂತೆ ತಡೆಯಲು ಹಿರಿಯರ, ಶಾಲೆಗಳ ಮತ್ತು ಆರೋಗ್ಯ ಅಧಿಕಾರಿಗಳ ಪ್ರಯತ್ನಗಳು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಿಲ್ಲ. ಈ ಚಟಕ್ಕೆ ಬೀಳುತ್ತಿರುವ ಯುವಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗುತ್ತಲೇ ಇದೆ. ತಂಬಾಕು ಸೇವನೆ ಎಗ್ಗಿಲ್ಲದಂತೆ ಮುಂದುವರೆದಿದೆ. ಗುಟ್ಕಾ ಸಂಸ್ಕೃತಿ ಅದಿ ಅರೆಯದರಲ್ಲೇ ಶುರುವಾಗಿದೆ. ತಂಬಾಕು ಉತ್ಪನ್ನಗಳ ಬಳಕೆಯಲ್ಲಿ ಇಡೀ ಪ್ರಪಂಚದಲ್ಲೇ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿದೆ. ತಂಬಾಕು ಸೇವನೆಯಿಂದ ಜಾಗತಿಕವಾಗಿ ಪ್ರತಿ ವರ್ಷ ಸಾಯುವವರ ಸಂಖ್ಯೆ 70 ಲಕ್ಷಕ್ಕಿಂತಲೂ ಅಧಿಕ. ಅದರಲ್ಲಿ ಭಾರತದಲ್ಲಿ 10 ಲಕ್ಷ ಜನರು ಬೀಡಿ, ಸಿಗರೇಟ್, ತಂಬಾಕಿನ ನೇರ ಸೇವನೆಯಿಂದ ಉಂಟಾಗುವ ಕ್ಯಾನ್ಸರ್ ಹಾಗೂ ಇತರ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲೇ ಈ ಸಾವಿನ ಪ್ರಮಾಣ 8,000ವಿದೆ. ಧೂಮಪಾನವು ಕೇವಲ ವೈಯಕ್ತಿಕ ನೆಲೆಯಲ್ಲಿ ನಷ್ಟ ಮಾಡುವುದಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುತ್ತದೆ. ಒಂದು ಸಮಾಜವನ್ನು ಹಾದಿ ತಪ್ಪಿಸುವ, ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುವ ಸಾಮಾಜಿಕ ಹಾಗೂ ಆರ್ಥಿಕ ನೆಲೆಗಟ್ಟಿನಲ್ಲಿ ಕೂಡ ಧೂಮಪಾನವು ದೇಶದ ಬೆಳವಣಿಗೆಗೆ ಮಾರಕವಾಗಿ ಕಂಡುಬರುತ್ತದೆ. ಧೂಮಪಾನದ ಅತಿವ್ಯಸನಿಗಳು ಸಾಮಾನ್ಯ ಜನತೆಗಿಂತ ಸಣ್ಣ ವಯಸ್ಸಿನಲ್ಲೇ ತೀವ್ರ ಮಟ್ಟದ ರೋಗಗಳಿಗೆ ತುತ್ತಾಗುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸುವುದಕ್ಕೋಸ್ಕರ 2003ರಲ್ಲಿ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವವರಿಗೆ 200 ರೂಪಾಯಿ ದಂಡ ಹಾಕಲಾಗುತ್ತಿದ್ದು, ಅದನ್ನು 1,000 ರೂಪಾಯಿಗೆ ಏರಿಸುವ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಇದು ಸ್ವಾಗತಾರ್ಹ. ಬಸ್, ರೈಲ್ವೆ ನಿಲ್ದಾಣ, ಚಿತ್ರಮಂದಿರ, ಸರ್ಕಾರಿ ಆಸ್ಪತ್ರೆ, ಗ್ರಂಥಾಲಯ, ಕಚೇರಿ

0: ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ದಂಡದ ಮೊತ್ತ ಹೆಚ್ಚಿದರೆ ಧೂಮಪಾನಿಗಳು ಸಾರ್ವಜನಿಕವಾಗಿ ಸಿಗರೇಟ್ ಸೇದುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದಲ್ಲದೆ ಸರಕು ಮತ್ತು ಸೇವೆಗಳ ಕಾಯ್ದೆಯಲ್ಲಿ ತಂಬಾಕು ಉತ್ಪನ್ನಗಳಿಗೆ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಈ ಉಪಕ್ರಮಗಳು ನಿಜಕ್ಕೂ ಸ್ವಾಗತಾರ್ಹ. ಇದೆಲ್ಲಕ್ಕಿಂತ ಮಿಗಿಲಾಗಿ ತಂಬಾಕು ಸೇವನೆಯ ವಿರುದ್ಧ ದೊಡ್ಡ ಮಟ್ಟದ ಅರಿವು ಮೂಡಿಸಬೇಕಾಗಿದೆ. ಧೂಮಪಾನ ಮುಕ್ತ ಭಾರತವನ್ನ ಕಟ್ಟಬಹುದು, ಒಮ್ಮೆ ಆಲೋಚಿಸಿ.
1: ನಾನು ನಮಿತಾ. ಧೂಮಪಾನದಿಂದ ಕುಟುಂಬಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಹೇಳಲಿದ್ದೇನೆ. ಧೂಮಪಾನ ಮಾಡುವವರಲ್ಲದೆ ತಮ್ಮ ಕುಟುಂಬದವರ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ. ಅಂತೆಯೇ ಮಕ್ಕಳು ಯಾವುದೇ ವಿಷಯವನ್ನಾದರೂ ತಂದೆ ತಾಯಿ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆಳೆಯುತ್ತಾರೆ. ಹಾಗಿರುವಾಗ ಮನೆಯೊಳಗಿನ ಒಬ್ಬ ವ್ಯಕ್ತಿ ಧೂಮಪಾನಕ್ಕೆ ಒಳಗಾಗಿದ್ದು ಮನೆಯಲ್ಲೇ ಸೇದಲು ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರುತ್ತವೆ. ವಯಸ್ಸಿನ ಪ್ರಭಾವದಿಂದ ಧೂಮಪಾನವನ್ನು ಅನುಕರಿಸಿ ಹವ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸ್ಥಳ ಅಥವಾ ಮನೆಯೊಳಗೆ ಧೂಮಪಾನ ಮಾಡುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ಬೆರೆತು ಇದನ್ನು ಉಸಿರಾಡುವ ಯಾವುದೇ ವ್ಯಕ್ತಿ ಪರೋಕ್ಷವಾಗಿ ಧೂಮಪಾನಕ್ಕೆ ತುತ್ತಾಗುತ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ.
2: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮಯೂರ್. ಈಗ ನಾವು ನೋಡಿದಂತೆ ಈಗ ತುಂಬಾ ಯುವಕರು ಈಗ ದುಶ್ಚಟಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಈಗ ತುಂಬಾ ಟ್ರೆಂಡಿಂಗ್ ಅನ್ನೋದು ಸಿಗರೇಟ್. ಯಾರ ಕೈಯಲ್ಲಿ ನೋಡಿದ್ರು ಒಂದು ಸಿಗರೇಟ್. ಮತ್ತೆ ಈಗ ಮೊದ್ಲಿಂದನೂ ಒಂದು ರೂಲ್ಸ್ ಇದೆ, ಏನಂದ್ರೆ ಶಾಲೆ ಅಥವಾ ಕಾಲೇಜ್ ಸುತ್ತಮುತ್ತ 100 meter ಹತ್ರ ಎಲ್ಲಿ ಸಿಗರೇಟ್ ಅಥವಾ ತಂಬಾಕು ವಸ್ತು ಮಾರಂಗಿಲ್ಲ ಅಂತ. ಆದರೆ ನಾವು ನೋಡಿದಂಗೆ ಈ ರೂಲ್ಸ್ ಬರೀ ಬೋರ್ಡಲ್ಲಿ ಮಾತ್ರ ಸೀಮಿತವಾಗಿದೆ. ಅಲ್ಲೇ ನಾವು ಸರಿಯಾಗಿ ಪರಿಶೀಲನೆ ಮಾಡಿದರೆ ಅಲ್ಲೇ ನಮಗೆ ಕೆಲವು ತಂಬಾಕು ಮಾರುವ ಅಂಗಡಿಗಳು ಸಿಗುತ್ತದೆ. ಮತ್ತೆ ಇನ್ನೊಂದು ಏನಂದರೆ, ಒಂದು ಸರ್ವೆ ಪ್ರಕಾರ ನಮಗೆ ಗೊತ್ತಾಗಿದೆ ಏನಂದರೆ, ಯಾರು ಸಿಗರೇಟನ್ನು ಸೇದ್ತಾರೆ ಅವರಕ್ಕಿಂತ ಅವರ ಸುತ್ತಮುತ್ತ ಯಾರಿರ್ತಾರೆ ಅವರ ಮೇಲೆ ತುಂಬ ಜಾಸ್ತಿ ಪ್ರಭಾವ ಇರುತ್ತದೆ ಅಂತ. ಇದನ್ನು ಹೊರತುಪಡಿಸಿ ಈ ಸಿಗರೇಟ್ ಅಥವಾ ತಂಬಾಕು ವಸ್ತು ನಾವು ಸೇವಿಸೋದ್ರಿಂದ ನಮ್ಮ ಸ್ಟೆಮಿನಾ ತುಂಬ ಕಮ್ಮಿ ಆಗುತ್ತದೆ. ಇದರಿಂದ ನಾವು ತುಂಬ ಕೆಲಸ ಮಾಡಲು ಸುಸ್ತಾಗುತ್ತೆ. ನಾವು ಮಕ್ಕಳಾಗಿ ಈಗಲೇ ನಾವು ತುಂಬ ಸ್ವಲ್ಪ ಎಚ್ಚರವನ್ನು ವಹಿಸಿಕೊಂಡು ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು.
3: ನೋ ಸ್ಮೋಕಿಂಗ್, ನೋ ಸ್ಮೋಕಿಂಗ್.
4: ಎಲ್ಲರಿಗೂ ನಮಸ್ಕಾರ, ನಾನು ನಿತಿನ್. ಈಗ ಯುವಕರೇ ಧೂಮಪಾನದ ಚಟಕ್ಕೆ ಬಿದ್ದಿರುವುದು ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಧೂಮಪಾನ ಮುಕ್ತ ನೀತಿಗಳನ್ನು ಅಳವಡಿಸಬೇಕಾದ ಕ್ರಮಗಳನ್ನು ಅವಲೋಕನೆ ಮಾಡಿದ್ರೆ ಅದು ತುಂಬಾ ಉಪಯುಕ್ತವಾಗುತ್ತದೆ. ಹಾಗೆ ಯಾರು ಧೂಮಪಾನಕ್ಕೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆ ಅದನ್ನು ಬಿಡುವುದಕ್ಕೆ ಬೆಂಬಲಿಸಬೇಕು. ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಅದರ ಧೂಮಪಾನ ಬಿಡ್ಲಿಕ್ಕೆ ಸಹಾಯ ಮಾಡಿದ್ರೆ ಅದು ತುಂಬಾ ಯೂಸ್ ಆಗ್ಬಹುದು. ಧೂಮಪಾನದಿಂದ ಉಂಟಾಗುವ ಅಪಾಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ಎಚ್ಚರಿಕೆ ಸಂದೇಶಗಳನ್ನು ನೋಡುವುದರ ಮಾತ್ರವಲ್ಲದೆ ಅದನ್ನು ಅನುಸರಿಸುವುದರಿಂದ ಧೂಮಪಾನದ ದುಶ್ಚಟದ ಅರಿವು ಸಮಾಜಕ್ಕೆ ತಲುಪುತ್ತದೆ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇದು ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಮತ್ತು ಸಲಹೆ. ಧೂಮಪಾನವೆಂಬ ಮಾರಣಾಂತಿಕ ಅಭ್ಯಾಸವನ್ನು ತೊರೆಯಲು, ಮೊದಲ ಹೆಜ್ಜೆ ಇಡಲು ಎಲ್ಲರಿಗೂ ಈ ದಿನವು ಉತ್ತಮ ಅವಕಾಶವಾಗಿದೆ. ಈ ಧೂಮಪಾನ ನಿಷೇಧ ದಿನದಂದು ನಮಗಾಗಿ ಮತ್ತು ಸುತ್ತಮುತ್ತಲಿನವರಿಗಾಗಿ ಸುರಕ್ಷಿತ ಆಯ್ಕೆಗಳನ್ನು ಮಾಡೋಣ. ಧೂಮಪಾನ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನ ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನು ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನು ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನು, ಸಾಹಿತ್ಯವನ್ನು, ಸಿನಿಮಾವನ್ನು ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನಲ್ಲಿರುವ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೆ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾತ್ ಮೇ ಚಲೇಂಗೆ ಸಾಥ್ ಮೇ ಉಠೇಂಗೆ, ಹಮ್ ಹೈ ಟೀಮ್ ಇಂಡಿಯಾ, ಹಮ್ ಸಾಥ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ, ರಹೇಗಾ ಊಪರ್ ಹಮಾರಾ ತಿರಂಗಾ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನ ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂತ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನು, ಆಲೋಚನಾ ಕ್ರಮಗಳನ್ನು ನಾವು ಇಲ್ಲಿಯವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ

0: ಮಾಡ್ಕೊಳ್ಬಹುದು.
1: ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದಿ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂತ ಅದೇ ಟೈಟಲ್ ಸಾಂಗ್ ತುಂಬಾ ಜನಜನಿತವಾಗಿತ್ತು, ತುಂಬಾ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನು ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದು ಏನು ಅಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದಿ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದಿ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದ್ರು, ಆ ಮುಖಾಂತರ ಗಮನ ಸೆಳೆದಿದ್ರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದಿ ಇಂಡಿಯಾ ಹಾಡು ಮೂಡಿ ಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನು ಅಪ್ನಾ ಟೈಮ್ ಆಯೇಗಾ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನ ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗ ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು. ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನು ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನು ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಭಾಳ ಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಬಹುದಾದದ್ದು ಅಂದರೆ ಜೈ ಹೋ ಸಾಂಗ್. ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್. ಅದು ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನ ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರಿಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನೇ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ, ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೆ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿ ಮುತ್ತ ಸಿನಿಮಾದ್ದು. ಚಿನ್ನಾರಿ ಮುತ್ತ ಸಿನಿಮಾಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಹೊಸ ಆಶಾವಾದವನ್ನು, ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದರು. ಅವರ ಅಭಿನಯಕ್ಕೆ ಪೂರಕವಾಗಿ ಅಲ್ಲಿ ಬಳಸಿಕೊಳ್ಳಲಾದ ಎಲ್ಲ ಹಾಡುಗಳು ಬಹುತೇಕರನ್ನು ಪ್ರಭಾವಿಸಿದ್ದವು. ಅದರಲ್ಲಿ ಮುಖ್ಯವಾದ ಒಂದು ಸಾಂಗ್ ಯಾವುದು ಅಂದರೆ, ಮಣ್ಣಲ್ಲಿ ಬಿದ್ದವನು, ಮುಗಿಲಲ್ಲಿ ಇದ್ದವನು, ಕತ್ತಲಲ್ಲಿ ಇದ್ದವನು, ಬಂಗಾರ ಗೆದ್ದವನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯಕ್ಕೆ ಸಿ ಅಶ್ವಥ್ ಅವರು ಅತ್ಯದ್ಭುತವಾದ ರಾಗ ಸಂಯೋಜನೆ ಮಾಡಿದರು.

ಅದು ಎಷ್ಟು ಮಕ್ಕಳನ್ನು ಅಂದರೆ ತುಂಬ ಮಕ್ಕಳನ್ನು ಒಳಗೊಂಡು ಎಲ್ಲ ವಯೋಮಾನದ ಜನರನ್ನು ಅದು ಗಮನ ಸೆಳೆಯುತ್ತೆ. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವೂ ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೆ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೆ ಇದೆ. ಅಷ್ಟೇ ಮನೋಜ್ಞವಾಗಿ ವೇವಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯ ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ ಆ ಹಾಡಿನ ಪ್ಯಾಟರ್ನ್ ಹೀಗಿದೆ ನೋಡಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ಕಾಲೊಂದಿದ್ದರೆ ಸಾಕೆ, ಚಿಗರೆಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ ಅಂತ. ಅಂದರೆ ಈ ಪಾಸಿಬಿಲಿಟೀಸನ್ನು ಕಾಣಿಸೋದು, ಅಂದರೆ ರೆಕ್ಕೆ ಇದ್ದರೆ ಇದ್ದ ತಕ್ಷಣವೇ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮೆಟಾಫರಿಕಲ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳ್ತದೆ ಅಂತಂದರೆ, ಒಂದು ಕ್ಯಾನ್ವಾಸನ್ನು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ. ಹಾರುವ ಕ್ಯಾನ್ವಾಸ್, ಅದು ಬಾನೆತ್ತರಕ್ಕೆ ಹಾರುವ ಒಂದು ಕ್ಯಾನ್ವಾಸ್ ನಾವೇ ಸೃಷ್ಟಿಸಿಕೊಳ್ಳಬೇಕು. ಸೃಷ್ಟಿಸಿಕೊಳ್ಳೋದಂದರೆ ನನ್ನ ಬೌದ್ಧಿಕ ಆಯಾಮದಲ್ಲಿ ನಾನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ನಾನು ಕಣ್ಣಿಗೆ ಕಾಣುವ ಬಾನಿನ ಕ್ಯಾನ್ವಾಸನ್ನು ಬಳಸಿಕೊಂಡು ಹಾರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮೆಟಫರಿಕಲ್ ಟೆಕ್ಸ್ಟನ್ನು, ಪೊಯಿಟಿಕ್ ಟೆಕ್ಸ್ಟನ್ನು ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನು ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡುತ್ತೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ ಬಹಳ ಮಹತ್ವದ ಕ್ರೀಡಾ ಸ್ಫೂರ್ತಿಯನ್ನು ತಂದುಕೊಡಬಲ್ಲಂಥ ಸಿನಿಮಾವಾಗಿಯೂ ಮುಖ್ಯ ಆಗುತ್ತೆ. ಅಲ್ಲದೇ ಹಾಡುಗಳ ಮುಖಾಂತರ ನಮ್ಮೊಳಗೆ ಒಂದು ಎಲ್ಲಿಲ್ಲದ ಚೈತನ್ಯವನ್ನು, ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸುವಂಥ ಮತ್ತು ಸಾಧನೆಯ ಹುಮ್ಮಸ್ಸನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರೇರಣೆಯಾಗಿ ಇಲ್ಲಿಯ ಸಂಗೀತ, ಚಿನ್ನಾರಿ ಮುತ್ತ ಸಂಗೀತ ನಮ್ಮನ್ನು ಸೆಳೀತದೆ ಅಂತ ನಾನು ಭಾವಿಸ್ತೀನಿ.

ಇದರ ಜೊತೆಗೇನೆ ನಾನು ಹೇಳಬೇಕಾದದ್ದೇನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂಥ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂಥ ಒಂದು ಒಳನೋಟವನ್ನು ಕಟ್ಟಿಕೊಟ್ಟು ಅಂತ ಅನಿಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆಯೇ ಅದು ಅಂತ ಅನಿಸುತ್ತೆ. ಅಂದರೆ ಹಿಂದಿಯಲ್ಲಿ ಬಂದಂಥ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ, ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ, ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ. ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ, ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದು ಏನಂತಂದರೆ, 70, 80, 90 ದಶಕ ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೆಯಿತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ, ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು, ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು. ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು, ಅದು ಯಾವುದಂದರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಹೀಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶಿ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ ಹಂಸಲೇಖ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ

ಹಿಂಗೆ ಇದು ಪದ್ಯ ಹಿಂದಿಯಲ್ಲಿರುವಂಥದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನು ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನು ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನು ಮಾಡ್ತಾರೆ. ಅವರು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ.

ಅಲ್ಲಿ ಜೀತ್ ಜಾಯಿಂಗೆ ನೀ ಅಂದರೆ ಯಾರಾದರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪೊಯೆಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮಗೆ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡು ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕನ್ನು ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದ್ದು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೇನೆ ಒಂದು ಕ್ರೀಡಾ ಸ್ಫೂರ್ತಿ ಬೇಕು ಅಂತ. ಕ್ರೀಡಾ ಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡಿಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನೊಸಿರು ಅಂತ ಒಂದು ಸಾಂಗ್ ಇದೆ, ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೆ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರ ನಿಜ ಜೀವನದಲ್ಲಿ ಪರಮಾಪ್ತರು ಅವರು. ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆಯ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಇಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಪ್ರೀತಿಯ ಆಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವ್ ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೋ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದ್ ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಧ್ಯೆ ತುಂಬೆಲ್ಲ.
1: ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇತ್ನೆಟ ಪುತ್ತೂರು ನರಸಿಂಹ ನಾಯಕ್ ಮೇರ್ಪಂಡಿನ ಕೆಲವು ತುಲು ಪದಕುಲಿನ ಕೇಂದ್ರ ನಿಕ್ಲು ಕೇನೊಂದುಲ್ಲರು ರೇಡಿಯೋ ನಿನಾದ 90.4 FM.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದ ಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನ ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನ ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನ ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನ ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನ, ಸಾಹಿತ್ಯವನ್ನ, ಸಿನಿಮಾವನ್ನ ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನಲ್ಲಿರುವ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೆ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾಥ್ ಮೇ ಚಲೇಂಗೆ ಸಾಥ್ ಮೇ ಉಠೇಂಗೆ, ಹಮ್ ಹೈ ಟೀಮ್ ಇಂಡಿಯಾ ಹಮ್ ಸಾಥ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ, ರಹೇಗಾ ಊಪರ್ ಹಮಾರಾ ತಿರಂಗಾ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನ ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂತ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನ, ಆಲೋಚನಾ ಕ್ರಮಗಳನ್ನ ನಾವು ಇಲ್ಲಿಯವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದ್ರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದೇ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂಥ ಅದೇ ಟೈಟಲ್ ಸಾಂಗ್ ತುಂಬ ಜನಜನಿತವಾಗಿತ್ತು, ತುಂಬ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನು ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದು ಏನಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದೇ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದೇ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದ್ರು, ಆ ಮುಖಾಂತರ ಗಮನ ಸೆಳೆದಿದ್ರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದೇ ಇಂಡಿಯಾ ಹಾಡು ಮೂಡಿ ಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನ ಅಪ್ನಾ ಟೈಮ್ ಆಯೇಗ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನ ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗ ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು. ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನ ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನ ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಬಹಳ ಮುಖ್ಯವಾಗಿ ನಾವು ನೆನಪು ಮಾಡಿಕೊಳ್ಬಹುದಾದದ್ದಂದ್ರೆ ಜೈ ಹೋ ಸಾಂಗ್, ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್ ಅದು. ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನ ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗ್ಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರೀಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನೇ, ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ, ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೆ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿ ಮುತ್ತ ಸಿನಿಮಾದ್ದು. ಚಿನ್ನಾರಿ ಮುತ್ತ ಸಿನಿಮಾಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 10-12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 10-12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಹೊಸ ಆಶಾವಾದವನ್ನು, ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದರು. ಅವರ ಅಭಿನಯಕ್ಕೆ ಪೂರಕವಾಗಿ ಅಲ್ಲಿ ಬಳಸಿಕೊಳ್ಳಲಾದ ಎಲ್ಲ ಹಾಡುಗಳು ಬಹುತೇಕರನ್ನು ಪ್ರಭಾವಿಸಿದ್ದವು. ಅದರಲ್ಲಿ ಮುಖ್ಯವಾದ ಒಂದು ಸಾಂಗ್ ಯಾವುದು ಅಂದರೆ, ಮಣ್ಣಲ್ಲಿ ಬಿದ್ದವನು, ಮುಗಿಲಲ್ಲಿ ಇದ್ದವನು, ಕತ್ತಲಲ್ಲಿ ಇದ್ದವನು, ಬಂಗಾರ ಗೆದ್ದವನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದ ಪದ್ಯಕ್ಕೆ ಸಿ ಅಶ್ವಥ್ ಅವರು ಅತ್ಯದ್ಭುತವಾದ ರಾಗ ಸಂಯೋಜನೆ ಮಾಡಿದರು.

ಅದು ಎಷ್ಟು ಮಕ್ಕಳನ್ನು ಅಂದರೆ ತುಂಬ ಮಕ್ಕಳನ್ನು ಒಳಗೊಂಡು ಎಲ್ಲ ವಯೋಮಾನದ ಜನರನ್ನು ಅದು ಗಮನ ಸೆಳೆಯುತ್ತೆ. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವೂ ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೇ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೇ ಇದೆ. ಅಷ್ಟೇ ಮನೋಜ್ಞವಾಗಿ ವೇವಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯ ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವು ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ ಆ ಹಾಡಿನ ಪ್ಯಾಟರ್ನ್ ಹೀಗಿದೆ ನೋಡಿ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ಕಾಲೊಂದಿದ್ದರೆ ಸಾಕೆ, ಚಿಗರೆಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ ಅಂತ. ಅಂದರೆ ಈ ಪಾಸಿಬಿಲಿಟೀಸನ್ನು ಕಾಣಿಸೋದು, ಅಂದರೆ ರೆಕ್ಕೆ ಇದ್ದರೆ ಇದ್ದ ತಕ್ಷಣವೇ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮೆಟಾಫರಿಕಲ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳ್ತದೆ ಅಂತಂದರೆ, ಒಂದು ಕ್ಯಾನ್ವಾಸನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಹಾರುವ ಕ್ಯಾನ್ವಾಸ್, ಅದು ಬಾನೆತ್ತರಕ್ಕೆ ಹಾರುವ ಒಂದು ಕ್ಯಾನ್ವಾಸ್ ನಾವೇ ಸೃಷ್ಟಿಸಿಕೊಳ್ಳಬೇಕು. ಸೃಷ್ಟಿಸಿಕೊಳ್ಳೋದಂದರೆ ನನ್ನ ಬೌದ್ಧಿಕ ಆಯಾಮದಲ್ಲಿ ನಾನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ನಾನು ಕಣ್ಣಿಗೆ ಕಾಣುವ ಬಾನಿನ ಕ್ಯಾನ್ವಾಸನ್ನು ಬಳಸಿಕೊಂಡು ಹಾರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮೆಟಫರಿಕಲ್ ಟೆಕ್ಸ್ಟನ್ನು, ಪೊಯಿಟಿಕ್ ಟೆಕ್ಸ್ಟನ್ನು ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನು ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡುತ್ತೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ ಬಹಳ ಮಹತ್ವದ ಕ್ರೀಡಾ ಸ್ಫೂರ್ತಿಯನ್ನು ತಂದುಕೊಡಬಲ್ಲಂಥ ಸಿನಿಮಾವಾಗಿಯೂ ಮುಖ್ಯ ಆಗುತ್ತೆ. ಅಲ್ಲದೇ ಹಾಡುಗಳ ಮುಖಾಂತರ ನಮ್ಮೊಳಗೆ ಒಂದು ಎಲ್ಲಿಲ್ಲದ ಚೈತನ್ಯವನ್ನು, ಅಂದರೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸುವಂಥ ಮತ್ತು ಸಾಧನೆಯ ಹುಮ್ಮಸ್ಸನ್ನು ನಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರೇರಣೆಯಾಗಿ ಇಲ್ಲಿಯ ಸಂಗೀತ, ಚಿನ್ನಾರಿ ಮುತ್ತ ಸಂಗೀತ ನಮ್ಮನ್ನು ಸೆಳೆಯುತ್ತದೆ ಅಂತ ನಾನು ಭಾವಿಸ್ತೀನಿ.

ಇದರ ಜೊತೆಗೇನೆ ನಾನು ಹೇಳಬೇಕಾದದ್ದು ಏನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂಥ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂಥ ಒಂದು ಒಳನೋಟವನ್ನು ಕಟ್ಟಿಕೊಟ್ಟು ಅಂತ ಅನಿಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆನೇ ಅದು ಅಂತ ಅನಿಸುತ್ತೆ. ಅಂದರೆ ಹಿಂದಿಯಲ್ಲಿ ಬಂದಂಥ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ. ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ. ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ. ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ. ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದು ಏನಂತಂದರೆ, 70, 80, 90 ದಶಕ ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೀತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ. ಅಂದರೆ ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು. ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು. ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು. ಅದು ಯಾವುದಂದರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಈಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶಿ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ ಹಂಸಲೇಖ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ

ಜಂಗ ಹೇ, ಇದು ಪದ್ಯ ಹಿಂದಿಯಲ್ಲಿರುವಂಥದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನು ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನು ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನು ಮಾಡ್ತಾರೆ. ಅವರು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ.

ಅಲ್ಲಿ ಜೀತ್ ಜಾಯಿಂಗ್ ನೀ ಅಂದ್ರೆ ಯಾರಾದ್ರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪೊಯೆಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮಗೆ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ, ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡು ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕನ್ನು ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದ್ವು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೇನೆ ಒಂದು ಕ್ರೀಡಾ ಸ್ಫೂರ್ತಿ ಬೇಕು ಅಂತ. ಕ್ರೀಡಾ ಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನೊಸಿರು ಅಂತ ಒಂದು ಸಾಂಗ್ ಇದೆ, ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೆ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರು ನಿಜ ಜೀವನದಲ್ಲಿ ಪರಮಾಪ್ತರು. ಅವರು ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷ.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನು ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.